ಎಲ್ಲರಿಗೂ ನಮಸ್ಕಾರ. ಬೆಳಗಿನ ಶುಭೋದಯಗಳು. ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ, ಇದು ಕೆಯಲ್ಲಿ ವಣಧ್ವನಿ 90.4 FM. ಪ್ರೀತಿಯ ಸ್ವಾಗತ ನಮ್ಮ ಇಂದಿನ ಪ್ರಸಾರದಲ್ಲಿ. ಕಡಿಮೆ ನಿರೀಕ್ಷೆ ಹೆಚ್ಚು ನೆಮ್ಮದಿ ಎಂಬುದು ಜೀವನದ ಅತ್ಯಂತ ಸರಳ ಹಾಗೂ ಆಳವಾದ ಸತ್ಯ. ಇದು ಜೀವನದ ಶಾಂತಿಗಾಗಿ ಇರುವ ಒಂದು ಅತ್ಯುತ್ತಮ ಸೂತ್ರಧಾರಿ ಎಂಬ ಒಂದು ನುಡಿಮುತ್ತಿನೊಂದಿಗೆ ಇಂದು ಭಾನುವಾರ ದಿನಾಂಕ 17 ಮೇ 2026 ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರ ಹೀಗಿದೆ. ಮುಂಜಾನೆ 6:00 ರಿಂದ 6:50 ಕನ್ನಡ ಭಕ್ತಿಗೀತೆಗಳು, ಸಂಗೀತ ಸುಧಾ ಕಾರ್ಯಕ್ರಮದಲ್ಲಿ 6:50 ರಿಂದ 7:00 ವರೆಗೆ

ಪ್ರಸಾರವಾಗಲಿದೆ ಚಿಂತನ ಕಾರ್ಯಕ್ರಮ. 7:00 to 7:15 ಆಧ್ಯಾತ್ಮಿಕ ಕಾರ್ಯಕ್ರಮವಾದ ಗೀತರಹಸ್ಯ, 7:15 to 7:30 ಸಂಸ್ಕೃತಂ ವದಾಮಹ, 7:30 to 8:00 ಭಕ್ತಿಮಯ ಸಕಾಳ್ ಮರಾಠಿ ಭಕ್ತಿಗೀತೆಗಳ ಕಾರ್ಯಕ್ರಮ, 8:00 to 8:15 ವಾರ್ತೆಗಳು ಹಿಂದಿ ಭಾಷೆಯಲ್ಲಿ, 8:15 to 8:30 ಕೆಎಲ್ಇ ಆಯುರ್ವೇದ ಹೆಲ್ತ್ ಗೈಡ್ ಸರಣಿ ಕಾರ್ಯಕ್ರಮ, 8:30 to 9:00 ಮಧುರ ಮುಂಜಾನೆ ಕಾರ್ಯಕ್ರಮ, 9:00 to 9:30 ವಿಶೇಷ ಕಾರ್ಯಕ್ರಮಗಳು, 9:30 to 10:00 ಕೆಎಲ್ಇ ಕೃಷಿ ಮಿತ್ರ ಕಾರ್ಯಕ್ರಮ, 10:00 to 12:00 ನಿಮ್ಮೊಂದಿಗೆ ನಾವು ಕನ್ನಡ ಚಿತ್ರಗೀತೆಗಳ ನೇರ ಪ್ರಸಾರ, 12:00 to 12:30 ಸಂಸ್ಕೃತಿ ಸಂಭ್ರಮ ಕಾರ್ಯಕ್ರಮ, 12:30 to 1:00 ಪ್ರಸಾರವಾಗಲಿದೆ ಗೀತ ಸಂಗಮ ಕಾರ್ಯಕ್ರಮ, 1:00 to 1:30 ವಿಶೇಷ ಕಾರ್ಯಕ್ರಮಗಳು, 1:30 to 2:00 ಬಾಲವಿಶ್ವ ಮರಾಠಿ ಸಮಯದಲ್ಲಿ, 2:00 to 2:15 ವಾರ್ತೆಗಳು ಇಂಗ್ಲಿಷ್ ಭಾಷೆಯಲ್ಲಿ, 2:15 to 4:00 ಕೆಎಲ್ಇ ಸಂಗೀತ ಕಟ್ಟ ಮರಾಠಿ ಚಿತ್ರಗೀತೆಗಳ ನೇರ ಪ್ರಸಾರ, 4:00 to 4:30 ಭಾವಸಂಗಮ ಕನ್ನಡ ಭಾವಗೀತೆಗಳ ಕಾರ್ಯಕ್ರಮ, 4:30 to 5:00 ಕೆಎಲ್ಇ ಚಿತ್ರಮಾಲಾ ಕನ್ನಡ ಚಿತ್ರಗೀತೆಗಳು, 5:00 to 7:35 ಕೆಎಲ್ಇ ಮ್ಯೂಸಿಕಲ್ ಯೂನಿಂಗ್ ಹಿಂದಿ ಚಿತ್ರಗೀತೆಗಳ ನೇರ ಪ್ರಸಾರ, 7:35 to 7:45 ವಾರ್ತೆಗಳು ಕನ್ನಡ ಭಾಷೆಯಲ್ಲಿ, 7:45 to 8:15 ಕೆಎಲ್ಇ ಮ್ಯೂಸಿಕಲ್ ಯೂನಿಂಗ್ ಹಿಂದಿ ಚಿತ್ರಗೀತೆಗಳ ನೇರ ಪ್ರಸಾರ ಮುಂದುವರಿಯುವುದು, 8:15 to 9:00 ನಮ್ಮ ನಿಲಯದ ಇಂದಿನ ಕೊನೆಯ ಕಾರ್ಯಕ್ರಮವಾದ ಯಾದೋಂಕಿ ಬಾರಾತ್ ಹಳೆಯ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮವು ಪ್ರಸಾರವಾಗುತ್ತದೆ.

ಕೇಳಿ ನಮ್ಮ ನಿಲಯದಿಂದ ಪ್ರಸಾರವಾಗುವ ಸಂಗೀತ ಸುಧಾ ಕಾರ್ಯಕ್ರಮವನ್ನ ಇಂದಿನ ಕಾರ್ಯಕ್ರಮದಲ್ಲಿ ನೀವು ಕೇಳ್ತೀರಾ ಬಸವಾದಿ ಶಿವಶರಣರ ಭಕ್ತಿಯ ವಚನಗಳನ್ನ ನೀವು ಕೇಳ್ತಾ ಇದ್ದೀರಾ. ಇದು ಕೆಎಲ್ಇ ವೇಣುಧ್ವನಿ 90.4 FM. ಭಕ್ತಿ ಗೀತೆಗಳ ಕಾರ್ಯಕ್ರಮವಿದು ಸಂಗೀತ ಸುಧಾ. ಕಾರ್ಯಕ್ರಮದ ಆರಂಭದ ವಚನವನ್ನ ಕೇಳಿ. ಕಾಮಸನ್ನಿಧನಾಗಿ ತಾ ಚಲುವನಾದಡೆ ಕಾಮಿನಿ ಜಗವೆಲ್ಲ ಮೆಚ್ಚಬೇಕು.

ಭಕ್ತಿ ಗೀತೆಗಳ ಕಾರ್ಯಕ್ರಮವಿದು. ಸಂಗೀತ ಸುಧಾ ಕಾರ್ಯಕ್ರಮದ ಮುಂದಿನ ವಚನ, ಅಷ್ಟವಿದ್ಯಾರ್ಚನೆಯ ಮಾಡಿ ಒಲಿಸುವೆನು ಅಯ್ಯ ನೀನು, ಬಹಿರಂಗ ವ್ಯವಹಾರ ಗೃಹ

ಭಕ್ತಿ ಗೀತೆಗಳ ಕಾರ್ಯಕ್ರಮವಿದು ಸಂಗೀತ ಸುಧಾ. ಇಂದಿನ ಕಾರ್ಯಕ್ರಮದಲ್ಲಿ ನೀವು ಕೇಳ್ತಾ ಇದ್ದೀರಾ ಬಸವಾದಿ ಶಿವಶರಣರ ಭಕ್ತಿಯ ವಚನಗಳನ್ನ. ಕಾರ್ಯಕ್ರಮದ ಮುಂದಿನ ವಚನ ಚಿನ್ನವ ಕೊಂಬಲ್ಲಿ ಅದರ ಬಣ್ಣವ ಕಂಡು.

ಸಂಗೀತ ಸುಧಾ, ಇದು ಭಕ್ತಿ ಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮವನ್ನು ನೀವು ಕೇಳ್ತಾ ಇದ್ದೀರಾ ಕೆಎಲ್ಇ ವೇಣುಧ್ವನಿ 90.4 FM ನಲ್ಲಿ. ಕಾರ್ಯಕ್ರಮದ ಮುಂದಿನ ವಚನ, ಕಟ್ಟಬೇಕು ಮನವ, ಮೆಟ್ಟಬೇಕು.

ಭಕ್ತಿ ಗೀತೆಗಳ ಕಾರ್ಯಕ್ರಮವಿದು ಸಂಗೀತ ಸುಧಾ. ನೀವು ಕೇಳ್ತಾ ಇದ್ದೀರಾ ಇದು ಕೇಳಿ ಬಣಧ್ವನಿ 90.4 FM. ಕಾರ್ಯಕ್ರಮದಲ್ಲಿ ಈಗ ಕೇಳಿ ಈ ಒಂದು ವಚನವನ್ನ, ಶರಣಂಗೆ ಆಧಾರವಿಲ್ಲ ಶರಣಾತ ಎಲ್ಲವಕ್ಕೂ ಆಲಯವಾದ.

0: ಪ್ರಸಾರವಾಗಲಿದೆ ಚಿಂತನ. ಇಂದಿನ ಚಿಂತನವನ್ನು ನಿಮ್ಮೆದುರಿಗೆ ಪ್ರಸ್ತುತಪಡಿಸಲಿದ್ದಾರೆ ವಿಜಯಪುರದ ಜ್ಞಾನ ಯೋಗಾಶ್ರಮದ ಶ್ರೀ ಸಿದ್ದೇಶ್ವರ ಸ್ವಾಮಿಗಳು.
1: ಈ ಶಾಂತಿಪೂರ್ಣ ಭಾವ, ಸತ್ಯಪೂರ್ಣ ಭಾವ, ಇದು ಬದುಕಿನ ವೈಭವ. ಹಾಗೆ ಆಗಬೇಕಾಗಿತ್ತು ಅಂದ್ರೆ ಭಾವವನ್ನು ಮೊದಲ ಪರಿಶುದ್ಧಗೊಳಿಸಬೇಕಾಗ್ತದೆ. ಭಾವದಲ್ಲಿ ಕೆಲ ಕಾಲುಷ್ಯಗಳು ಸಾಮಾನ್ಯವಾಗಿ ಅವುಗಳನ್ನೆಲ್ಲ ತೆಗೆದು ಹಾಕುವುದು. ಯಾವಾಗ ಭಾವ ಶುದ್ಧವಾಯಿತೋ ಅವಾಗ ಅದರಲ್ಲಿ ಸತ್ಯ ಮೂರ್ತ ಶಾಂತಿಯೇ ತುಂಬುತ್ತದೆ. ಆವಾಗ ಬದುಕು ಪರಿಪೂರ್ಣ ಆಗುವುದು. ಅದಕ್ಕಾಗಿ ಭಾವ ಕಾಲುಷ್ಯಗಳನ್ನ ತೆಗೆಯೋದು. ಆ ಭಾವ ಮಾಲಿನ್ಯ ಯಾವುದು? ಅವು ಹಲವು. ಅವುಗಳಲ್ಲಿ ಒಂದನ್ನ ನಾವು ನೋಡಿದೆ, ಅದು ಆಶೆ. ಅತಿಯಾದ ಆಸೆ, ಆಸೆ ಇರಬೇಕು, ಆದರೆ ಮಿತ ಮಿತವಾಗಿ ಹಿತ ಹಿತ

ಆಸೆ ಇಲ್ಲದೆ ಇದ್ರೆ ಬದುಕು ನಡೆಯೋದಿಲ್ಲ. ಈಗ ಒಂದು ಮೊಗ್ಗು ಇತ್ತು, ಹೂವಿನ ಮೊಗ್ಗ, ಅದಕ್ಕೊಂದು ಆಸೆ ಅರಳಬೇಕು ಅಂತ. ಎಷ್ಟು ಚೆನ್ನಾಗದ ಆಸೆ, ನಾನು ಅರಳಬೇಕು, ಸೂರ್ಯ ಬರಬೇಕು ನನ್ನ ಮೇಲೆ ತನ್ನ ಕಿರಣಗಳನ್ನ ಆತ ಸುರಿಬೇಕು, ನಾನೊಂದಿಷ್ಟು ಅರಳಬೇಕು, ನನ್ನ ಒಳಗೆ ಒಂದೇನು ಸುಗಂಧ ತುಂಬಿದ ಪರಿಸರದಲ್ಲೆಲ್ಲ ಹರಬೇಕು, ಇದು ಆಸೆ. ಎಂಥ ಆಸೆ ಮನುಷ್ಯನಲ್ಲಿ ಬೇಕಾಗ್ತದೆ, ನಾನು ಒಂದಿಷ್ಟು ಅರಳಬೇಕು, ನನ್ನ ಒಳಗೆ ಏನು ಒಂದಿಷ್ಟು ಪ್ರೇಮದ ಸೌರಭದ, ಪವಿತ್ರ ಪ್ರೇಮದ ಸೌರಭದ, ಅದನ್ನ ಜಗತ್ತಿನಲ್ಲಿ ಒಂದಿಷ್ಟು ಹರಬೇಕು ಅನ್ನುವ ಆಸೆ ಇರಬೇಕು, ಅಂಥ ಆಸೆ ಇರಬೇಕು. ಆದರೆ ಅತಿ ಆಸೆ ಇರಬಾರದು, ಅಹಿತ ಆಸೆ ಇರಬಾರದು, ಎರಡಿವು. ಆಸೆ ಅತಿನೂ ಆಗಬಾರದು, ಆಸೆ ಅಹಿತವಾಗಿ ಇರಬಾರದು. ಎಷ್ಟೋ ಸಲ ಅಹಿತ ಆಸೆಗಳು, ಎಂಥ ಆಸೆಗಳು, ಒಂದೇನೋ ಸಣ್ಣ ಕಥೆ ಹೇಳ್ತಾರೆ, ಸುಮ್ಮನೆ ಸಾಂಕೇತಿಕ, ಎಷ್ಟು ವಿಚಿತ್ರ ಇರ್ತದ ಆಸೆ. ಒಮ್ಮೊಮ್ಮೆ ಇಬ್ರು ಗೆಳೆಯರು, ಅವ್ರಿಗೆ ಶ್ರೀಮಂತ ಆಗಬೇಕು ಅಂತ ಇಚ್ಛೆ, ಆದರೆ ದುಡದಲ್ಲ, ಇದು ಸಮಸ್ಯೆ. ಅದಕ್ಕೆ ಒಬ್ಬ ಋಷಿಯ ಕಡೆ ಹೋದ್ರು, ಮಹರ್ಷಿಗಳೇ ನಾವು ಶ್ರೀಮಂತರಾಗಬೇಕು, ಭಾರೀ ಶ್ರೀಮಂತರಾಗಬೇಕು, ಅದಕ್ಕೆ ಏನು ಮಾಡಬೇಕು ಅಂತ ಕೇಳಿದರು. ಋಷಿಗಳು ಹೇಳಿದರು, ಬಹಳ ಸುಲಭ, ದುಡಿರಿ ಅಂದ್ರು. ಹಂಗಿತ್ತಂದ್ರೆ ನಿಮ್ಮ ಹತ್ರ ನಾವ್ಯಾಕೆ ಬರ್ತೀವಿ, ಏನೋ ಒಂದು ಏನ್ರೆ ಮಾರ್ಗದರ್ಶನ ಮಾಡ್ತಾರಂತ ನಿಮ್ಮ ಹತ್ರ ಬಂದಿತ್ತು, ಅದಕ್ಕೆ ನಿಮ್ಮಲ್ಲಿ ಏನಾರೇ ಉಪಾಯ ಇದ್ರೆ ಹೇಳ್ರಿ ಅಂತ. ಅದಕ್ಕೆ ಅವರು ಹೇಳಿದರು, ಇನ್ನೊಂದು ಉಪಾಯ ಅದ, ಅದು ಭಿಕ್ಷಾ ಬೇಡೋ ಉಪಾಯ. ಮನುಷ್ಯರಿಗೆ ಭಿಕ್ಷಾ ಬೇಡೋದಲ್ಲ, ದೇವರಿಗೆ ಭಿಕ್ಷಾ ಬೇಡೋ. ಅದಕ್ಕೆ ಹೋಗಿ ಕೂಡ್ರಿ ತಪಸ್ಸಿಗೆ, ನೀವು ದೇವರು ಪ್ರತ್ಯಕ್ಷ ಆಗೋ ತಕ ಕೂಡ್ರಿ, ನೀವು ಬೇಡ್ಕೋರಿ ಅಂದ್ರು. ಅಂದ್ರೆ ಎರಡೇ, ದುಡಿಬೇಕು ಇಲ್ಲ ಭಿಕ್ಷುಕ ಆಗಬೇಕು, ಶ್ರೀಮಂತ ಆಗಬೇಕು, ಚಲೋ ಇಲ್ಲ ಇವು ಎರಡು. ಆ ಬಳಿಕ ಬಹಳ ಸಂತೋಷ ಆತೆ ಅವ್ರಿಗೆ, ಎಷ್ಟು ದಿವಸದಾಗ ಇದು ಸಿಗ್ತದ ಅಂದ್ರು. ಅದೇನು ನೀವು ಮನಸ್ಸು ಮಾಡಿದ್ರು, ಒಂದ ದಿವಸ ಆಗಬಹುದು, ಎರಡ ದಿವಸ ಆಗಬಹುದು ಅಂತ ಹೇಳಿ ಕಳಿಸಿದ್ರು. ಒಂದು ಗುಡ್ಡದ ಮೇಲೆ ಒಬ್ಬ, ಇನ್ನೊಂದು ಗುಡ್ಡದ ಮೇಲೆ ಇನ್ನೊಬ್ಬ ಕೂತ. ಪಾಪ ಸಣ್ಣವರು, ಕೆಟ್ಟ ಬಿಸಿಲ, ಅದರಾಗ ಭೂಮಿ ಕಾಯ್ದದ, ಗಾಳಿ ಬಿಸಿ ಬಿಸಿಯಾಗಿ ಬರ್ತದ, ಹಸಿವು ಆಗ್ಯದ, ನೀರಡಿಕೆ ಆಗ್ಯದ, ಏನೂ ತಗೊಳಾರ್ದೆ ಕೂತಾರ ಅಂತ ದೇವರಿಗೆ ಕನಿಕರ ಬಂತು. ಅವಾಗ ದೇವರು ಬಂದ, ಬಂದು ಒಬ್ಬಗ ಭೇಟಿ ಆದ. ಮೊದಲ, ಯಾಕಪ್ಪ ಯಾಕೆ ಉಪವಾಸ ಕೂತಿ ಹೇಳಲ್ಲ? ಇಲ್ಲ, ನಾನು ವರ ನೀನು ಕೊಟ್ರೆ ಹೇಳೋದು, ಇಲ್ಲದೇ ಇದ್ರ ಇಲ್ಲೇ ಹೋಗಿಬಿಡ್ಲಿ ಜೀವನ ಅಂದ. ಎಂಥ ನೋಡಬೇಕು, ಜೀವನ ಹೋಗಿಬಿಡ್ಲಿ ಅಂತ ಅಂದ್ರೆ ಜೀವನಕ್ಕೆ ಅರ್ಥನೇ ಇಲ್ಲ, ಏನು ಬೇಕು ಅಂತ ಕೇಳ್ದ ದೇವರು. ಅವಾಗ ಇವ ವಿಚಾರ ಮಾಡ್ದ, ಅಕಸ್ಮಾತ್ ನಾನು ಏನರೇ ಕೇಳ್ದೆ, ಈಗ ಅವನು ಕೇಳವನೆ, ಅವ ಏನು ಕೇಳ್ಯಾನ ಅದನ್ನು ತಿಳ್ಕೋಬೇಕು ಅಂತೇಳ್ದು, ಅವನ ಹತ್ತರನು ಹೋಗ್ತೀಯನು ಅಂತ ಕೇಳ್ದ, ಅಥವಾ ಹೋಗಿ ಬಂದೇನು ಅಂತ ಕೇಳ್ದ. ಇಲ್ಲ, ಮೊದಲು ನಿನಗೇ ಕೊಟ್ಟ ಅಲ್ಲಿ ಹೋಗ್ಬೇಕಂತ ಮಾಡೇನಿ ಅಂದ. ಇವ ಹೇಳ್ದ, ನಾನು ಏನು ಕೊಡ್ತೇನಿ, ಇವ ಬೇಡ್ಕೋತೇನಿ, ಇದಕ್ಕಿಂತ ಹೆಚ್ಚು ಕೇಳವ ಅಂದ್ರೆ ನಾನು ಶ್ರೀಮಂತ ಆಗೋ ಸಾಧ್ಯವೇ ಇಲ್ಲ. ನಾನು 1,000 ಕೇಳಿದ್ರವ 2,000 ಕೇಳ್ತಾನೆ, ನಾನು 1,00,000 ಕೇಳಿದ್ರವ 10,00,000 ಕೇಳ್ತಾನೆ, ನನಕ್ಕಿಂತಲೂ ಶ್ರೀಮಂತ ಆಗಿ ಬಿಡ್ತಾನೆ. ಹಂಗ ಮಾಡಬಾರ್ದು, ನನಕ್ಕಿಂತ ಬಡವಾಗಬೇಕು, ಹಂಗ ಮಾಡಬೇಕು ಅಂತ. ಹೆಂಗ ಬಂದಾರೆ ಅದಕ್ಕೆ ಶ್ರೀಮಂತ ಆಗಾಕ, ಆದರೆ ಒಳಗೆ ಶುರುವಾಯ್ತು, ನನಕ್ಕಿಂತಲೂ ಕಷ್ಟಕ್ಕೆ ಒಳಗಾಗಬೇಕು, ಬಡತನ. ಅವಾಗ ಕೇಳ್ದ, ಭಗವಂತನೇ ನನಗೇನೂ ಕೊಡಬೇಡ, ನನಗೇನು ಕೊಡಬೇಡ, ನಂದೊಂದು ಕಾಲು ಹೋಗಿಬಿಡ್ಲಿ ಅಂದ. ಅಲ್ಲಿ ವಾದ

0: ದೇವರು ಅಲ್ಲಿ ಹೋದ ಕೂಡ್ಲೆ ಅವ ನೋಡಿದ್ದ, ಇಲ್ಲಿ ದೇವರು ಬಂದಾನಂತ. ಅವ ಹೇಳ್ದ, ದೇವರೇ ಅವನಿಗೇನು ಕೊಟ್ಟಿದೆಯಲ್ಲ ಅದ್ರ ಯಾಡಪಾಲ್ ನನಗ್ ಕೊಡು ಅಂತ. ಇಂಥ ಭಾವಕ್ಕ ಅಹಿತ ಭಾವ ಅಂತ ಕರಿ. ಇದು ಅಹಿತ ಕಥೆ ಮಹತ್ವದ್ದಲ್ಲ, ಆದ್ರೆ ಅದರೊಳಗಿರುವ ಅರ್ಥ ಅಂದ್ರೆ ನಮ್ಮ ಭಾವ ಒಮ್ಮೊಮ್ಮೆ ಹೆಂಗ ಕೆಲಸ ಮಾಡ್ತದೆ. ಮೊದಲ ಶ್ರೀಮಂತ ಆಗಬೇಕಂತ ಹಾದವರು ಕೊನೆಗೆ ಎಲ್ಲ ಕಳ್ಕೊಂಡೇ ಬಂದ್ರು. ಹಿಂಗಾಗ್ತದ ಒಮ್ಮೊಮ್ಮೆ ನಮ್ಮ ಭಾವ ಕೆಡ್ತದ. ಯಾಕೆ? ಅಹಿತ ಭಾವದಲ್ಲಿ ಅಹಿತ ಉಂಟಾಯ್ತು ಅಂದ್ರೆ, ಅಹಿತ ಸೇರ್ತು ಅಂದ್ರೆ ಭಾವ ಕೆಡ್ತದ, ಅದರಿಂದ ಬದುಕ ಕೆಡ್ತದ. ಅವಾಗೆಲ್ಲಿ ಸಂತೋಷ ಆಗುವುದು? ಅವಾಗೆಲ್ಲಿ ಸತ್ಯದ ಪ್ರಜ್ಞೆ ಮೂಡುವುದು ಹೇಳಿ.
1: ಇದುವರೆಗೂ ಪ್ರಸಾರವಾಯಿತು ಚಿಂತನ. ಇಂದಿನ ಚಿಂತನದಲ್ಲಿ ಮಾರ್ಗದರ್ಶನ ನೀಡಿದವರು ವಿಜಯಪುರ ಜ್ಞಾನ ಯೋಗಾಶ್ರಮದ ಶ್ರೀ ಸಿದ್ದೇಶ್ವರ ಸ್ವಾಮಿಗಳು.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ವೇಣುಧ್ವನಿ 90.4 FM. ಇದೀಗ ಪ್ರಸಾರವಾಗಲಿದೆ ಆತ್ಮವಿಶ್ವಾಸ, ಸಕಾರಾತ್ಮಕ ಚಿಂತನೆ ಮತ್ತು ಭರವಸೆಯ ಬೆಳಕನ್ನು ನೀಡುವ ಕಾರ್ಯಕ್ರಮ ಗೀತೆ ರಹಸ್ಯ. ಪ್ರಸ್ತುತಪಡಿಸಲಿದ್ದಾರೆ ಭಕ್ತಿಯೋಗ ಅಭ್ಯಾಸ ಮಾಡುತ್ತಿರುವ ಮತ್ತು ಆಧ್ಯಾತ್ಮಿಕ ಚಿಂತಕರಾದ ಮಂಗಳೂರಿನ ಶ್ರೀಮತಿ ಶೋಭಾಮಯ್ಯ ಅವರು.
1: ಓಂ ನಮೋ ಭಗವತಿ ವಾಸುದೇವ.

ಹರೇ ಕೃಷ್ಣ. ಎಲ್ಲರಿಗೂ ನಮಸ್ಕಾರ. ಭಗವದ್ಗೀತೆಯನ್ನು ಸುಲಭವಾಗಿ ಅರ್ಥ ಮಾಡಿಕೊಳ್ಳುವಂತಹ ಗೀತರಹಸ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. 10ನೇ ಅಧ್ಯಾಯದ 4 ಮತ್ತು 5ನೇ ಶ್ಲೋಕದಲ್ಲಿ ಶ್ರೀಕೃಷ್ಣ ಹೀಗೆ ಹೇಳ್ತಾರೆ: ಬುದ್ಧಿ, ಜ್ಞಾನ, ಸಂದೇಹ ಮತ್ತು ಭ್ರಾಂತಿಗಳಿಂದ ಬಿಡುಗಡೆ, ಕ್ಷಮೆ, ಸತ್ಯ, ಇಂದ್ರಿಯ ನಿಗ್ರಹ, ಮನೋನಿಗ್ರಹ, ಸುಖ ದುಃಖಗಳು, ಹುಟ್ಟು ಸಾವು, ಭಯ ನಿರ್ಭಯ, ಅಹಿಂಸೆ, ಸಮಚಿತ್ತತೆ, ತುಷ್ಟಿ, ತಪಸ್ಸು, ದಾನ, ಕೀರ್ತಿ ಮತ್ತು ಅಪಕೀರ್ತಿ, ಜೀವಿಗಳ ಈ ಎಲ್ಲ ಗುಣಗಳನ್ನು ಸೃಷ್ಟಿಸಿದವನು ನಾನೇ ಅಂತೇಳಿ. ಸೊ ನಾವು ಬುದ್ಧಿ, ಜ್ಞಾನ, ಸಂದೇಹ, ಅಹಿಂಸಾ ಇದರ ಬಗ್ಗೆ ಎಲ್ಲ ತಿಳಿದುಕೊಂಡು, ಸಮತ ಅಂದರೆ ಏನು, ಸಮತ ಅಥವಾ ಸಮಚಿತ್ತ ಎನ್ನುವುದು ಮೋಹ ಮತ್ತು ಜಿಗುಪ್ಸೆಗಳಿಂದ ಬಿಡುಗಡೆಯನ್ನು ಸೂಚಿಸುತ್ತದೆ. ಅತಿ ಮೋಹ, ಅತಿ ನಿರ್ಮೋಹ ಎರಡೂ ಒಳ್ಳೆಯದಲ್ಲ. ಈ ಐಹಿಕ ಜಗತ್ತನ್ನು ಮೋಹವಿಲ್ಲದೆ, ಜಿಗುಪ್ಸೆ ಇಲ್ಲದೆ ಒಪ್ಪಿಕೊಳ್ಳಬೇಕು. ಕೃಷ್ಣ ಪ್ರಜ್ಞೆಯನ್ನು ಮುಂದುವರಿಸಲು ಯಾವುದು ನೆರವಾಗುವುದೋ ಅದನ್ನು ಒಪ್ಪಿಕೊಳ್ಳಬೇಕು, ಪ್ರತಿಕೂಲವಾದದ್ದನ್ನು ತಿರಸ್ಕರಿಸಬೇಕು. ಇದಕ್ಕೆ ಸಮತ, ಸಮಚಿತ್ತ ಎಂದು ಹೆಸರು. ತುಷ್ಟಿ ಅಥವಾ ತೃಪ್ತಿ ಎಂದರೆ ಅನಗತ್ಯವಾದ ಚಟುವಟಿಕೆಗಳಿಂದ ಹೆಚ್ಚು ಹೆಚ್ಚು ಪ್ರಾಪಂಚಿಕ ವಸ್ತುಗಳನ್ನು ಸಂಗ್ರಹಿಸಲು ಮನುಷ್ಯನು ಕಾತುರನಾಗಿರಬಾರದು ಎಂದು ಅರ್ಥ. ಭಗವಂತನ ಕೃಪೆಯಿಂದ ದೊರಕಿದುದರಲ್ಲಿ ತೃಪ್ತಿ ಕಾಣಬೇಕು, ಇದು ತುಷ್ಟಿ. ತಪಸ್ಸು ಎಂದರೆ ತಪಸ್ಸೆ ಅಥವಾ ದೇಹದಂಡನೆ. ಬೆಳಿಗ್ಗೆ ಬೇಗ ಏಳುವುದು, ಸ್ನಾನ ಮಾಡುವುದು, ವೇದಗಳಲ್ಲಿ ಹೇಳಿರುವಂತಹ ಇಂತಹ ಹಲವಾರು ನಿಯಮ ನಿಬಂಧನೆಗಳು ಇಲ್ಲಿ ಅನ್ವಯಿಸುತ್ತದೆ. ಕೆಲವೊಮ್ಮೆ ಬೆಳಿಗ್ಗೆ ಬೇಗ ಏಳುವುದು ಬಹು ಕಷ್ಟವಾಗುತ್ತೆ, ಆದರೆ ಈ ರೀತಿಯಲ್ಲಿ ಸ್ವಇಚ್ಛೆಯಿಂದ ತೆಗೆದುಕೊಳ್ಳುವ ಕಷ್ಟಕ್ಕೆ ತಪಸ್ಸು ಎಂದು ಹೆಸರು. ಹಾಗೆ ತಿಂಗಳಿನಲ್ಲಿ ಕೆಲವು ದಿನಗಳು ಉಪವಾಸ ಮಾಡಬೇಕೆಂದು ವಿಧಿಸಿದೆ. ಇಂತಹ ಉಪವಾಸವನ್ನು ಮಾಡಲು ಮನುಷ್ಯನಿಗೆ ಇಷ್ಟ ಇಲ್ಲದಿರಬಹುದು, ಆದರೆ ಆಧ್ಯಾತ್ಮಿಕ ಪ್ರಗತಿ ಸಾಧಿಸಬೇಕೆಂಬ ಸಂಕಲ್ಪದಿಂದಾಗಿ ಆತನು ಇಂತಹ ದೇಹದಂಡನೆ ಮಾಡಬೇಕೆಂದು ಸೂಚಿಸಿದಾಗ ಅವನ್ನು ಒಪ್ಪಿಕೊಳ್ಳಬೇಕು. ಆದ್ದರಿಂದ ಸೊ ಈ ಥರ ಉಪವಾಸಗಳಿಂದ ನಮ್ಮ ಆರೋಗ್ಯಕ್ಕೆ ಕೂಡ ತುಂಬ ಒಳ್ಳೆಯದು ಅನ್ನುವಂಥ ಅಂಶವನ್ನು ಕೂಡ ನಾವು ಗಮನಿಸಬೇಕು. ಆದರೆ ವೇದಗಳ ಆದೇಶಕ್ಕೆ ವಿರುದ್ಧವಾಗಿ ಅಥವಾ ಅನಗತ್ಯವಾಗಿ ಉಪವಾಸ ಮಾಡಬಾರದು. ರಾಜಕೀಯ ಕಾರಣಗಳಿಗಾಗಿ ಉಪವಾಸ ಮಾಡಬಾರದು. ಇದನ್ನು ಭಗವದ್ಗೀತೆಯಲ್ಲಿ ಅಜ್ಞಾನದಿಂದ ಮಾಡಿದ ಉಪವಾಸ ಅಂತ ವರ್ಣಿಸಿದೆ. ತಾಮಸದಲ್ಲಿ ಅಥವಾ ರಾಜಸ ಪ್ರವೃತ್ತಿಯಲ್ಲಿ ಏನನ್ನು ಮಾಡಿದರೂ ಅದು ಆಧ್ಯಾತ್ಮಿಕ ಮುನ್ನಡೆಗೆ ಸಾಧನವಾಗಲಾರದು. ಸಾತ್ವಿಕವಾಗಿ ಏನನ್ನು ಮಾಡಿದರೂ ಅದು ಮನುಷ್ಯನನ್ನು ಮುನ್ನಡೆಸುತ್ತದೆ. ವೇದಗಳ ಆದೇಶದಂತೆ ಮಾಡಿದ ಉಪವಾಸ ಮನುಷ್ಯನನ್ನ ಆಧ್ಯಾತ್ಮಿಕ ಜ್ಞಾನದಲ್ಲಿ ಶ್ರೀಮಂತಗೊಳಿಸುತ್ತೆ. ದಾನದ ವಿಷಯ ಹೇಳುವುದಾದರೆ ಮನುಷ್ಯನು ತನ್ನ ಸಂಪಾದನೆಯಲ್ಲಿ ಅರ್ಧ ಭಾಗವನ್ನು ಯಾವುದಾದ್ರೂ ಒಳ್ಳೆಯ ಕಾರ್ಯಕ್ಕೆ ಕೊಡಬೇಕು. ಒಳ್ಳೆಯ ಕಾರ್ಯ ಯಾವುದು? ಸೊ ಭಗವಂತನ ಪ್ರಜ್ಞೆಗೆ ಅನುಗುಣವಾಗಿ ನಡೆಸುವ ಕಾರ್ಯ. ಅದು ಒಳ್ಳೆಯ ಕಾರ್ಯ ಮಾತ್ರವಲ್ಲ, ಅತ್ಯಂತ ಶ್ರೇಷ್ಠ ಕಾರ್ಯ. ಒಬ್ಬನ ಆಧ್ಯಾತ್ಮಿಕ ಉನ್ನತಿಯನ್ನ ಬಯಸಿ ಕೊಡುವಂತಹ ದಾನ ಒಳ್ಳೆಯ ದಾನ. ಅಂದ್ರೆ ಈಗ ನಾವು ಯಾರಿಗಾದ್ರೂ ದಾನವನ್ನ ಕೊಟ್ಟಾಗ ಸೊ ಅದರಿಂದ ಅವರ ದೈಹಿಕ, ಮಾನಸಿಕ, ಬುದ್ಧಿ ಮತ್ತು ಆತ್ಮದ ಮಟ್ಟದಲ್ಲಿ ಅವರಿಗೆ ಎಲ್ಲ ರೀತಿಯಲ್ಲಿ ಅದು ಸಹಾಯ ಮಾಡಿದರೆ ಅದು ನಿಜವಾದ ದಾನವಾಗುತ್ತದೆ. ಸೊ ಹಾಗೆ ನಾವು ಭಕ್ತಿಯನ್ನು ಕೂಡ ಅವರಿಗೆ ದಾನವನ್ನಾಗಿ ಕೊಡಬೇಕು, ಭಗವದ್ಗೀತೆಯನ್ನು ದಾನವನ್ನಾಗಿ ಕೊಡುವಂಥದ್ದು. ಇದೆಲ್ಲ ನಿಜವಾದ ಧ್ಯಾನ ಅಂತ ಅನಿಸುತ್ತೆ. ಯಾಕೆಂದರೆ ಅವರು ಆಧ್ಯಾತ್ಮಿಕ ಜ್ಞಾನದ ಉನ್ನತ ಬೆಳವಣಿಗೆಯಲ್ಲಿ ಅದು ಅವರಿಗೆ ಸಹಾಯವನ್ನು ಮಾಡುತ್ತೆ. ಇದು ಶಾಶ್ವತವಾದಂಥ ಒಂದು ಲಾಭವನ್ನು ಅವರಿಗೆ ಕೊಡುತ್ತೆ. ಹಾಗೆ ಧರ್ಮ ಪ್ರಸಾರದ ಉದ್ದೇಶಗಳಿಗಾಗಿ ಕೊಡುವಂತಹ ದಾನ ಕೂಡ ಅದೊಂದು ಉತ್ತಮ ದಾನ ಅಂತ ಅನಿಸಿಕೊಳ್ಳುತ್ತದೆ ಇಲ್ಲಿ. ಸೊ ಭಗವಂತ ಎಲ್ಲ ಒಳ್ಳೆಯದರ ಮೂಲ ಅನ್ನೋದನ್ನ ನಾವು ತಿಳಿದುಕೊಳ್ಬೇಕು. ಸೊ ಕೆಟ್ಟದರ ಮೂಲ ಭಗವಂತನ ಅಂತ ಕೆಲವರು ಹೇಳ್ತಾರೆ, ಆದರೆ ಭಗವಂತನಿಲ್ಲ ಅಂತ ತಿಳಿದುಕೊಳ್ಳುವುದೇ ಕೆಟ್ಟದರ ಮೂಲವಾಗುತ್ತದೆ. ಈಗ ನಾವು ಯಾವುದಾದ್ರೂ ಒಂದು ಕೆಟ್ಟ ಕೆಲಸವನ್ನ ಮಾಡಬೇಕಂತ ನಾವು ಇಚ್ಛೆ ಪಟ್ಟಾಗ ಸೊ ಭಗವಂತ ಸಾಕ್ಷಿಯಾಗಿ ನಮ್ಮನ್ನ ನೋಡ್ತಾ ಇದ್ದಾರೆ ನಮ್ಮ ಹೃದಯದಲ್ಲಿ ಅಂತ ನಮ್ಗೆ ಅಂದರೆ ಅದು ಗೊತ್ತಾದರೆ ನಾವು ಆ ಕೆಟ್ಟ ಕೆಲಸವನ್ನ ಮಾಡ್ತೀವ ಇಲ್ಲ. ಭಗವಂತನಿಲ್ಲ ಅಂತ ತಿಳಿದುಕೊಳ್ಳುವುದು ಕೆಟ್ಟದರ ಮೂಲವಾಗುತ್ತೆ. ಸೊ ಶ್ಲೋಕ 6.

0: ಪ್ರಜಾಃ. ಸಪ್ತರ್ಷಿಗಳು ಮತ್ತು ಅವರ ಪೂರ್ವದ ನಾಲ್ವರು ಮಹರ್ಷಿಗಳು ಮತ್ತು ಮನುಗಳು ಎಲ್ಲರೂ ನನ್ನಿಂದ ಬರುತ್ತಾರೆ, ನನ್ನ ಮನಸ್ಸಿನಿಂದ ಹುಟ್ಟಿದರು. ವಿವಿಧ ಲೋಕಗಳಲ್ಲಿರುವ ಜೀವಿಗಳೆಲ್ಲ ಅವರ ಸಂತಾನದವರೇ. ಸೊ ಇಲ್ಲಿ ಸಪ್ತರ್ಷಿಗಳು ಮತ್ತು ಅವರ ಪೂರ್ವದ ನಾಲ್ವರು ಮಹರ್ಷಿಗಳು ಅಂತ ಇಲ್ಲಿ ಹೇಳ್ತಾರೆ. ಸಪ್ತರ್ಷಿಗಳು ನಿಮಗೆ ಗೊತ್ತಿರಬಹುದು, ಸಪ್ತರ್ಷಿಗಳು ಹೇಗೆ ಅತ್ರಿ, ಭಾರದ್ವಾಜ, ವಿಶ್ವಾಮಿತ್ರ, ವಸಿಷ್ಠ, ಹೀಗೆ ಸಪ್ತರ್ಷಿಗಳು. ಸೊ ಅದಾದಮೇಲೆ ಅವರ ಪೂರ್ವದ ನಾಲ್ವರು ಮಹರ್ಷಿಗಳು ಸನತ್ ಕುಮಾರರು, ಸನಕ, ಸನಾತನ, ಸನಂದನ, ಹೀಗೆ ಸನತ್ ಕುಮಾರರು. ಸೊ ಇವರೆಲ್ಲರೂ ನನ್ನಿಂದನೇ ಹುಟ್ಟಿದರು ಅಂತ ಇಲ್ಲಿ ಭಗವಂತ ಹೇಳ್ತಾರೆ. ಸೊ ಇಲ್ಲಿ ಭಗವಂತ ವಿಶ್ವದ ಜನತೆಯ ವಂಶವೃಕ್ಷವನ್ನು ಸಂಗ್ರಹವಾಗಿ ಕೊಡ್ತಾ ಇದ್ದಾರೆ. ಹಿರಣ್ಯ ಗರ್ಭ ಎಂದು ಕರೆಯುವ ಪರಮ ಪ್ರಭುವಿನ ಶಕ್ತಿಯಿಂದ ಮೊದಲು ಹುಟ್ಟಿದವನು ಬ್ರಹ್ಮ, ಬ್ರಹ್ಮನಿಂದ ಸಪ್ತರ್ಷಿಗಳು, ಅವರಿಗಿಂತ ಮೊದಲು ಸನಕ, ಸನಂದ, ಸನಾತನ ಮತ್ತು ಸನತ್ಕುಮಾರ ಎನ್ನುವ ನಾಲ್ವರು ಮಹರ್ಷಿಗಳು ಮತ್ತು 14 ಮನುಗಳು ರೂಪ ಪಡೆದರು. ಈ 25 ಮಂದಿ ಮಹರ್ಷಿಗಳು ವಿಶ್ವದ ಎಲ್ಲ ಜೀವಿಗಳ ಪ್ರಜಾಪತಿಗಳೆಂದು ಹೆಸರಾಗಿದ್ದಾರೆ. ಈಗ ನಾವು ನಮ್ಮ ಈಗ ಮನುವಿನಿಂದ ಮಾನವ ಅನ್ನುವಂಥ ಹೆಸರು ಬಂತು. ಈಗ ನಮ್ಮ ಗೋತ್ರವನ್ನು ಕೇಳುವಾಗ ನಾವು ಹೇಳ್ತೀವಿ, ಈಗ ವಸಿಷ್ಠ ಗೋತ್ರ, ವಿಶ್ವಾಮಿತ್ರ, ಅತ್ರಿ, ಹೀಗೆ ಹಲವಾರು ಗೋತ್ರಗಳನ್ನು ನಾವು ಹೇಳ್ತೀವಿ. ಸೊ ಯಾವತ್ತಾದರೂ ನಾವು ವಾನರ ಗೋತ್ರ ಅಂತ ಹೇಳಿದ್ದೀವ ನಮ್ಮ ಗೋತ್ರವನ್ನು ಕೇಳಿದಾಗ? ಇಲ್ಲ ತಾನೇ. ಸೊ ವಾನರ ಗೋತ್ರ ಅಂತ ನಾವು ಹೇಳಲ್ಲ ಅಂತಾದಮೇಲೆ ಯಾಕೆ ಮಂಗನಿಂದ ಮಾನವ ಅನ್ನೋದನ್ನು ನಾವು ಒಪ್ಪಿಕೊಳ್ಳುತ್ತೇವೆ? ನಮ್ಮ ಪೂರ್ವಜರು ಮಂಗ ಅಂತ ನಾವು ಒಪ್ಪಿಕೊಂಡಿದ್ದೇವೆ. ಇದು ಡಾರ್ವಿನ್ನ ಸಿದ್ಧಾಂತ, ಮಂಗನಿಂದ ಮಾನವ ಅನ್ನುವಂಥದ್ದು. ಸೊ ಡಾರ್ವಿನ್ನ ಈ ಸಿದ್ಧಾಂತ ಅದು ನಿಜ ಅಲ್ಲ ಅನ್ನುವಂಥದ್ದು ಅವನಿಗೆ ಕೂಡ ಗೊತ್ತಿತ್ತು. ತನ್ನ ಜೀವಿತದ ಕೊನೆಯ ಅವಧಿಯಲ್ಲಿ ಅವನಿಗಿದು ಇದು ನಿಜ ಅಲ್ಲ ಅಂತ ಗೊತ್ತಾಗಿತ್ತು. ಡಾರ್ವಿನ್ ಈ ಸಿದ್ಧಾಂತವನ್ನು ಅವನು ಅಲ್ಲಿ ಪ್ರಸ್ತುತಪಡಿಸಿದಾಗ ಅಲ್ಲಿ ಇರುವವರಿಗೆ, ಪಾಶ್ಚಿಮಾತ್ಯ ದೇಶಗಳಲ್ಲಿ ಇದಕ್ಕೆ ತುಂಬ ವಿರೋಧ ವ್ಯಕ್ತವಾಗಿತ್ತು. ಮಂಗನಿಂದ ಮಾನವ ಅನ್ನೋದನ್ನು ನಾವು ಒಪ್ಪಿಕೊಳ್ಳುವುದಿಲ್ಲ ಅಂತೇಳಿ ಅಲ್ಲಿಯ ಜನರು ಹೋಗಿ ಅದನ್ನ ಕೋರ್ಟಲ್ಲಿ ಕೇಸ್ ಹಾಕಿದ್ರು ಅವನ ಮೇಲೆ. ಅದಾದ್ಮೇಲೆ ಕೋರ್ಟ್ ತೀರ್ಪು ಕೊಟ್ಟಿತ್ತು ಮಂಗನಿಂದ ಮಾನವ ಅನ್ನುವಂಥದ್ದು ಅಲ್ಲ, ಇನ್ಮೇಲೆ ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಧಾರ್ಮಿಕ ಅಂದ್ರೆ ಆಧ್ಯಾತ್ಮಿಕತೆಯ ಬಗ್ಗೆ ಜ್ಞಾನವನ್ನ ಕೊಡಬಹುದು ಅಂತೇಳಿ. ಸೊ ಅಲ್ಲಿಯವರು ಇದನ್ನ ಒಪ್ಪಲಿಲ್ಲ. ನಾವು ನಮ್ಮ ಮಕ್ಕಳು ಇವಾಗ್ಲೂ ಇದನ್ನ ಒಪ್ತಾ ಇದ್ದಾರೆ, ಮಂಗನಿಂದ ಮಾನವ ಅನ್ನುವಂಥದ್ದನ್ನ ನಮ್ಮ ಪಠ್ಯ ಪುಸ್ತಕಗಳಲ್ಲಿ ಇವಾಗ್ಲೂ ಇದು ಇದೆ. ಸೊ ಮಂಗನಿಂದ ಮಾನವ ಅಂತ ಆಗಿದ್ರೆ ಇನ್ನೂ ಮಂಗಗಳು ಯಾಕೆ ಇದ್ದಾವೆ ಪೃಥ್ವಿಯ ಮೇಲೆ? ಪ್ರಭುಪಾದರು ಹೇಳ್ತಾರೆ, ಮಂಗನಿಂದ ಮಾನವ ಅಂತ ಅದು ಡಾರ್ವಿನ್ ಹೇಳಿದ್ದು. ಡಾರ್ವಿನ್ನ ಪೂರ್ವಜರು ಮಂಗ ಇದ್ದಿರ್ಬೋದು, ಆದರೆ ನನ್ನ ಪೂರ್ವಜರು ಮಂಗನಲ್ಲ. ಸೊ ನನ್ನ ತಂದೆ ಮನುಷ್ಯ, ಅವರ ತಂದೆ ಮನುಷ್ಯ, ಅವರ ತಂದೆ ಕೂಡ ಮನುಷ್ಯ, ಹೀಗೆ ಇದು ಮುಂದಕ್ಕೆ ಹೋದಾಗ ಸಪ್ತರ್ಷಿಗಳು, ಮನು, ಮುಂದೆ ಪ್ರಜಾಪತಿಗಳು, ಹೀಗೆ ಕೊನೆಗೆ ಭಗವಂತನೇ ಇರ್ತಾರೆ. ಎಲ್ಲದರ ಮೂಲ ಭಗವಂತನೇ. ಆದ್ದರಿಂದ ಮಂಗನಿಂದ ಮಾನವ ಅನ್ನುವಂಥದ್ದು ಅದು ಸರಿಯಲ್ಲ. ನಾವು ಶಾಸ್ತ್ರಗಳ ಪ್ರಕಾರ ಅರಿತುಕೊಳ್ಬೇಕು ಯಾವುದು ನಿಜ ಯಾವುದು ನಿಜವಲ್ಲ ಅನ್ನೋದನ್ನು. ಸೊ ಹೀಗೆ ಇಲ್ಲಿ ವಿಶ್ವ ವಿವಿಧ ಬಗೆಯ ಜೀವಿಗಳಿಂದ ತುಂಬಿದೆ. ಸೊ ಅವರೆಲ್ಲರೂ ಈ 25 ಮಂದಿ ಪ್ರಜಾಪತಿಗಳ ಸಂತಾನರು. ಸೃಷ್ಟಿ ಮಾಡುವುದು ಹೇಗೆ ಎನ್ನುವುದನ್ನು ತಿಳಿಯುವ ಮೊದಲು ಬ್ರಹ್ಮ ದೇವತೆಗಳ ಲೆಕ್ಕದ 1000 ವರ್ಷಗಳ ಕಾಲ ತಪಸ್ಸು ಮಾಡಿದ. ಅನಂತರ ಬ್ರಹ್ಮನಿಂದ ಸನಕ, ಸನಂದ, ಸನಾತನ ಮತ್ತು ಸನತ್ ಕುಮಾರ ಇವರು ಬಂದರು. ಅನಂತರ ರುದ್ರ, ನಂತರ ಸಪ್ತರ್ಷಿಗಳು. ಈ ರೀತಿಯಾಗಿ ಎಲ್ಲರೂ ಭಗವಂತನ ಶಕ್ತಿಯಿಂದ ಹುಟ್ಟಿದವರು. ಸೊ ಇದನ್ನು ಒಂದು ಭಗವದ್ಗೀತೆಯ 11ನೇ ಅಧ್ಯಾಯದಲ್ಲಿ ಕೂಡ, ಸೊ ಇಲ್ಲಿ ಬ್ರಹ್ಮನನ್ನ ಪಿತಾಮಹ, ಕೃಷ್ಣನನ್ನ ಪ್ರಪಿತಾಮಹ ಅಂತ ಕೂಡ ಇಲ್ಲಿ ಕರೆಯಲಾಗಿದೆ. 7ನೇ ಶ್ಲೋಕ. ಏತಾಂ ವಿಭೂತಿಂ ಯೋಗಂ ಚ ಮಮ ಯೋ ವೇತ್ತಿ ತತ್ವತಃ ಸೋ ವಿಕಲ್ಪೇನ ಯೋಗೇನ ಯುಜ್ಯತೆ ನಾತ್ರ ಸಂಶಯಃ. ನನ್ನ ಈ ಐಶ್ವರ್ಯವನ್ನು ಮತ್ತು ಯೋಗಶಕ್ತಿಯನ್ನು ಯಥಾರ್ಥವಾಗಿ ತಿಳಿದವನು ಪರಿಶುದ್ಧವಾದ ಭಕ್ತಿ ಸೇವೆಯಲ್ಲಿ ತೊಡಗುತ್ತಾನೆ, ಈ ವಿಷಯದಲ್ಲಿ ಸಂಶಯವಿಲ್ಲ. ಸೊ ಆಧ್ಯಾತ್ಮಿಕ ಪರಿಪೂರ್ಣತೆಯ ಅತ್ಯುನ್ನತ ಶಿಖರವೆಂದರೆ ಭಗವಂತನ ಬಗೆಗಿನ ಜ್ಞಾನ. ಪರಮಪ್ರಭುವಿನ ವಿವಿಧ ಸಿರಿಗಳಲ್ಲಿ ದೃಢವಾದ ವಿಶ್ವಾಸವಿಲ್ಲದಿದ್ದರೆ ಮನುಷ್ಯ ಭಕ್ತಿ ಸೇವೆಯಲ್ಲಿ ನಿರತನಾಗಲಾರ. ಸಾಮಾನ್ಯವಾಗಿ ಜನರಿಗೆ ದೇವರು ದೊಡ್ಡವನೆಂದು ಗೊತ್ತು, ಆದರೆ ದೇವರು ಹೇಗೆ ದೊಡ್ಡವನು ಎಂದು ವಿವರವಾಗಿ ತಿಳಿಯರು. ವಿವರಗಳು ಇಲ್ಲಿವೆ. ದೇವರು ಹೇಗೆ ದೊಡ್ಡವನು ಎಂದು ಯಥಾರ್ಥವಾಗಿ ತಿಳಿದರೆ ಮನುಷ್ಯ ಸಹಜವಾಗಿ ಶರಣಾಗತನಾಗುತ್ತಾನೆ ಮತ್ತು ಭಗವಂತನ ಭಕ್ತಿ ಸೇವೆಯಲ್ಲಿ ನಿರತನಾಗುತ್ತಾನೆ. ಪರಮಪ್ರಭುವಿನ ಸಿರಿಯನ್ನು ಯಥಾರ್ಥವಾಗಿ ತಿಳಿದುಕೊಂಡಾಗ ಅವನಿಗೆ ಶರಣಾಗುವುದಲ್ಲದೆ ಬೇರೆ ಮಾರ್ಗವೇ ಇಲ್ಲ. ಶ್ರೀಮದ್ ಭಾಗವತ, ಭಗವದ್ಗೀತೆ ಮತ್ತು ಇಂತಹ ಇತರ ಸಾಹಿತ್ಯದಲ್ಲಿನ ವರ್ಣನೆಗಳಿಂದ ಈ ಯಥಾರ್ಥ ಜ್ಞಾನವನ್ನು ನಾವು ಪಡೆಯಬಹುದು. ಈ ವಿಶ್ವದ ಆಡಳಿತ ನಿರ್ವಹಣೆಯಲ್ಲಿ ಲೋಕಗಳ ವ್ಯೂಹದಲ್ಲೆಲ್ಲ ಬೇರೆ ಬೇರೆ ಸ್ಥಳಗಳಲ್ಲಿರುವ ದೇವತೆಗಳು ಇದ್ದಾರೆ. ಸೊ ಹೇಗೆ ವಿಶ್ವದ ಜನತೆಯ ಪ್ರಜಾಪತಿಗಳು, ಹಲವು ಪ್ರಜಾಪತಿಗಳಿದ್ದಾರೆ. ಸೊ ಅವರೆಲ್ಲ ಇಲ್ಲಿ ಪರಮಪ್ರಭು ಶ್ರೀಕೃಷ್ಣನ ಸಂತಾನ, ದೇವೋತ್ತಮ ಪರಮಪುರುಷನಾದ ಕೃಷ್ಣನು ಎಲ್ಲ ಪೂರ್ವಜರಿಗೆ ಪೂರ್ವಜನು ಅನ್ನೋದನ್ನು ನಾವು ನೋಡ್ಬೋದು.
1: ಇದುವರೆಗೂ ಕೇಳಿದ್ರಿ ಗೀತ ರಹಸ್ಯ ಕಾರ್ಯಕ್ರಮ. ಪ್ರಸ್ತುತಪಡಿಸಿದವರು ಶ್ರೀಮತಿ ಶೋಭಾಮಯ್ಯ ಅವರು. ಹೀಗೆ ಕೇಳ್ತಾ ಇರಿ 90.4 FM ಅನ್ನು. ನಮಸ್ತೆ.

0: भक्तिमय सकाळ मध्ये आता मी निरोप घेणार आहे, पण जाण्यापूर्वी आजच्या पुण्यतिथी। सीपी कृष्णन नायर दलीला पॅलेस हॉटेल्स अँड रिसॉर्टचे संस्थापक पद्मभूषण यांच्याच पुण्यतिथी। टी के दोराईस्वामी भारतीय कवी आणि लेखक यांची पुण्यतिथी आजच। रघुनाथ कृष्ण फडके शिल्पकार यांची पुण्यतिथी आजच्याच दिवशी। या होत्या आजच्या पुण्यतिथीने। यासोबत मनीषा निरोप घेतीये, उद्या पुन्हा येईनच, पण तोपर्यंत तुम्ही एकत्र गणधोनी 90.4 FM KLE कनसो। नमस्कार,
1: ಎಲ್ಲರಿಗೂ ನಮಸ್ಕಾರ, ಬೆಳಗಿನ ಶುಭೋದಯಗಳು. ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ, ಇದು ಕೆಎಲ್ಇ ವಣಧ್ವನಿ 90.4 FM. ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರ ಹೀಗಿದೆ. ಮುಂಜಾನೆ 8:00 to 8:15 ವಾರ್ತೆಗಳು ಹಿಂದಿ ಭಾಷೆಯಲ್ಲಿ, 8:15 8:30 ಕೆಎಲ್ಇ ಆಯುರ್ವೇದ ಹೆಲ್ತ್ ಗೈಡ್ ಸರಣಿ ಕಾರ್ಯಕ್ರಮ, 8:30 9:00 ಮಧುರ ಮುಂಜಾನೆ ಕಾರ್ಯಕ್ರಮ, 9:00 to 9:30 ವಿಶೇಷ ಕಾರ್ಯಕ್ರಮಗಳು, 9:30 to 10:00 ಕೆಎಲ್ಇ ಕೃಷಿ ಮಿತ್ರ ಕಾರ್ಯಕ್ರಮ, 10:00 to 12:00 ನಿಮ್ಮೊಂದಿಗೆ ನಾವು ಕನ್ನಡ ಚಿತ್ರಗೀತೆಗಳ ನೇರ ಪ್ರಸಾರ, 12:00 to 12:30 ಸಂಸ್ಕೃತಿ ಸಂಭ್ರಮ ಕಾರ್ಯಕ್ರಮ, 12:30 to 1:00 ಪ್ರಸಾರವಾಗಲಿದೆ. ಗೀತ ಸಂಗಮ ಕಾರ್ಯಕ್ರಮ 1:00 to 1:30 ವಿಶೇಷ ಕಾರ್ಯಕ್ರಮಗಳು, 1:30 to 2:00 ಬಾಲವಿಶ್ವ ಮರಾಠಿ ಸಮಯದಲ್ಲಿ, 2:00 to 2:15 ವಾರ್ತೆಗಳು ಇಂಗ್ಲಿಷ್ ಭಾಷೆಯಲ್ಲಿ, 2:15 to 4:00 ಕೆಎಲ್ಇ ಸಂಗೀತ ಕಟ್ಟ ಮರಾಠಿ ಚಿತ್ರಗೀತೆಗಳ ನೇರ ಪ್ರಸಾರ, 4:00 to 4:30 ಕನ್ನಡ ಭಾವಗೀತೆಗಳ ಕಾರ್ಯಕ್ರಮ ಭಾವಸಂಗಮ, 4:30 to 5:00 ಕೆಎಲ್ಇ ಚಿತ್ರಮಾಲಾ ಕನ್ನಡ ಚಿತ್ರಗೀತೆಗಳು, 5:00 to 7:35 ಕೆಎಲ್ಇ ಮ್ಯೂಸಿಕಲ್ ಯೂನಿಂಗ್ ಹಿಂದಿ ಚಿತ್ರಗೀತೆಗಳ ನೇರ ಪ್ರಸಾರ, 7:35 to 7:45 ವಾರ್ತೆಗಳು ಕನ್ನಡ ಭಾಷೆಯಲ್ಲಿ, 7:45 to 8:15 ಕೆಎಲ್ಇ ಮ್ಯೂಸಿಕಲ್ ಯೂನಿಂಗ್ ಹಿಂದಿ ಚಿತ್ರಗೀತೆಗಳ ನೇರ ಪ್ರಸಾರ ಮುಂದುವರಿಯುವುದು. 8:15 to 9:00 ನಮ್ಮ ನಿಲಯದ ಇಂದಿನ ಕೊನೆಯ ಕಾರ್ಯಕ್ರಮವಾದ ಯಾದೋಂಕಿ ಭಾರತ್ ಹಳೆಯ ಹಿಂದಿ ಚಿತ್ರಗೀತೆ

0: ವಿಷಯ ತಜ್ಞರು ಡಾಕ್ಟರ್ ಅಶೋಕ್ ಪಾಟೀಲ್.
1: ಮಾಂಸ ಸೇವನೆ ಒಳ್ಳೆಯದೇ ಅಂತ ಹೇಳ್ಬೋದು, ಯಾಕಂದ್ರೆ ಇದು ವಾತಾಹರ ಆಯುರ್ವೇದ ಶಾಸ್ತ್ರದಲ್ಲಿ ಮಾಂಸ ಸೇವನೆಯನ್ನ ನಿತ್ಯ ಸೇವನೆಯ ದ್ರವ್ಯದಲ್ಲಿ ಕೂಡ ಇದರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ವಾತಾಹರ ಗುಣ ಬಲಕಾರಕ ಮತ್ತು ಪುಷ್ಟಿಕಾರಕ ಅಂತ ಹೇಳ್ತಾರೆ. ದೇಹದ ಬಲವರ್ಧನೆಗೆ ಮಾಂಸನೇ ಅತ್ಯಂತ ಶ್ರೇಷ್ಠ ಅಂತ ಹೇಳಿದ್ದಾರೆ. ಆದರೆ ಅದರ ಸೇವನೆ ಕ್ರಮವನ್ನು ನಾವು ತಿಳ್ಕೊಳ್ಬೇಕಾಗ್ತದೆ. ದಿನದಲ್ಲಿ ಅಥವಾ ಪ್ರತಿದಿನ ಒಂದು ದಿವಸ ಬಿಟ್ಟು ಒಂದು ದಿವಸದಲ್ಲಿ ನಾವು ಕೇವಲ ಈ ಮಾಂಸವನ್ನು ಮಾತ್ರ ಸೇವನೆ ಮಾಡಬೇಕು. ಫ್ಲೆಶ್ ಮಾಂಸ ಪೇಶಿಗಳ ಮಾಂಸವನ್ನು ಮಾತ್ರ ನಾವು ಸೇವನೆ ಮಾಡಬೇಕಾಗ್ತದೆ. ಉಳಿದ ಅಂಗಾಂಶಗಳ ಮಾಂಸಗಳು, ಈಗ ಮಟನ್ ಪೀಸಸ್ಸು, ಚಿಕನ್ ಪೀಸಸ್ಗಳಲ್ಲಿ ಅಂಗಾಂಶಗಳನ್ನು ಕೂಡ ಸೇವನೆ ಮಾಡೋದ್ರಿಂದ ಕೊಬ್ಬಿನಾಂಶವನ್ನು ಹೆಚ್ಚಿನ ಪ್ರಮಾಣದಲ್ಲಿ ನಾವು ಸೇವನೆ ಮಾಡ್ತಿರ್ತೀವಿ. ಆದರೆ ಆ ಮಾಂಸದಲ್ಲಿ ಕೇವಲ ಮಾಂಸಪೇಶಿಗಳ ಮಾಂಸವನ್ನು ಮಾತ್ರ ನಾವು ತಗೊಂಡಿದ್ದೆ ಆದರೆ ಪ್ರೋಟೀನ್ ಮತ್ತು ಕೊಬ್ಬಿನಾಂಶ ಸಮರ್ಪಕ ಪ್ರಮಾಣದಲ್ಲಿ ನಮ್ಮ ದೇಹಕ್ಕೆ ದೊರಕ್ತದೆ. ಮತ್ತು ಸರಿಯಾದ ರೀತಿಯಲ್ಲಿ ಕುದಿಸಿ ಸರಿಯಾದ ಬೆಂದ ಮಾಂಸವನ್ನು ಮಾತ್ರ ನಾವು ಸೇವಿಸಬೇಕು. ಹೆಚ್ಚಿನ ಮಸಾಲೆ, ಹೆಚ್ಚಿನ ಎಣ್ಣೆಯುಕ್ತ ಮಾಂಸ ಪದಾರ್ಥಗಳು ನಾವು ಹೆಚ್ಚಾಗಿ ಮಾರು ಹೋಗಿಬಿಡ್ತೀವಿ. ಅಂತಹ ಆಹಾರ ಪದಾರ್ಥಗಳ ಬಗ್ಗೆ ಹೆಚ್ಚಾಗಿ ಒಲವು ತೋರದೆ ಕೇವಲ ಮಾಂಸಪೇಶಿಗಳಿಂದ ಬೇಯಿಸಿ ಮಾಡಲ್ಪಟ್ಟ ಮಾಂಸಾಹಾರ ಸೇವನೆಯನ್ನು ಸೇವನೆ ಮಾಡೋದು ಉತ್ತಮ ಅಂತ ನಾನು ಹೇಳಬಯಸ್ತೇನೆ. ಪ್ರೋಟೀನ್ಗಳಲ್ಲಿ ಸಿಗಬೇಕಾದಂಥ ಎಲ್ಲ ಅಮೈನೋ ಆಸಿಡ್ಗಳು ಕೂಡ ನಮಗೆ ಹಾಲಿನ ಮೂಲಕ ದೊರಕುತ್ತದೆ. ಹಾಲು ದೇಹಕ್ಕೆ ಬೇಕಾಗ್ತಕ್ಕಂಥ ಎಲ್ಲ ಪೋಷಕಾಂಶಗಳನ್ನು ಕೂಡ ನಮ್ಮ ಶರೀರಕ್ಕೆ ಒಡಮಾಡ್ತದೆ. ಒಂದು ಅರ್ಧ ಲೀಟರ್ನಷ್ಟು ಹಾಲು ನಮ್ಮ ಪ್ರತಿನಿತ್ಯ ನಮ್ಮ ಸೇವನೆ ನಾವು ಮಾಡಿದ್ದೇ ಆದರೆ ಪೋಷಕಾಂಶಗಳ ಕೊರತೆಯಿಂದ ನಾವೇನು ಬಳಲ್ತೀವಿ, ಉಳಿದ ಮೊನೊಟೋನಸ್ ಫುಡ್ಡನ್ನು ನಾವೇನು ಸೇವಿಸ್ತಾ ಇರ್ತೀವಿ, ಆ ಒಂದು ಕೊರತೆಯನ್ನು, ಪೋಷಕಾಂಶಗಳ ಕೊರತೆಯನ್ನು ಹಾಲಿನ ಸೇವನೆ ನೀಗಿಸ್ತದೆ. ಆದ್ದರಿಂದ ಹಾಲನ್ನು ಕೂಡ ಕುದಿಸಿ ಆರಿಸಿದ ಹಾಲನ್ನು ಯಾವಾಗಲೂ ಸೇವನೆ ಮಾಡಬೇಕು. ಸಾಕಷ್ಟು ಸೂಕ್ಷ್ಮಾಣುಜೀವಿಗಳ ಬೆಳವಣಿಗೆಗೆ ಹಾಲು ಒಂದು ವಾಹಕವಾಗಿ ಕೆಲಸ ಮಾಡ್ತಾ ಇರೋದ್ರಿಂದ ಆರೋಗ್ಯಯುತ ಹಸು, ಆರೋಗ್ಯಯುತವಾದ ಹಾಲನ್ನೇ ಮಾತ್ರ ನಾವು ಸೇವನೆ ಮಾಡಬೇಕಂತ. ಈಗ ಪ್ರತಿಯೊಬ್ಬರು ನಮ್ಮ ಕೆಲಸಕ್ಕೆ ಅನುಗುಣವಾಗಿ ಪ್ರಮಾಣ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತದೆ. ಅತಿ ಶ್ರಮಯುಕ್ತವಾಗಿ ಕೆಲಸ ಮಾಡ್ತಾ ಇರೋರು ಈ ಎಲ್ಲ ಪ್ರಮಾಣಗಳನ್ನು ಹೇಳಬಯಸ್ತಕ್ಕಂಥ ಪ್ರಮಾಣಗಳಲ್ಲಿ ಸ್ವಲ್ಪ ಹೆಚ್ಚಿನ ಪ್ರಮಾಣವನ್ನು ಸೇವನೆ ಮಾಡಬಹುದು. ಮತ್ತು ಸಾಮಾನ್ಯವಾಗಿ ಮನೆ ಕೆಲಸದಲ್ಲಿ ಮತ್ತು ಆಫೀಸ್ ಕೆಲಸದಲ್ಲಿ ನಿರತರಾಗಿರೋರು ಈ ಪ್ರಮಾಣವನ್ನು ಯಾವಾಗಲೂ ಅನುಸರಿಸೋದು ಉತ್ತಮ ಅಂತ ಹೇಳ್ತೇನೆ. ಏಕದಳ ಧಾನ್ಯಗಳು, ಅಕ್ಕಿ, ಜವೆ, ಗೋಧಿ ಇವುಗಳನ್ನೆಲ್ಲ ನಮ್ಮ ಪ್ರತಿನಿತ್ಯ ಒಂದು ಉಪಹಾರ ಮತ್ತು ಎರಡು ಹೊತ್ತಿನ ಊಟದಲ್ಲಿ ಮಿನಿಮಮ್ 250 ಗ್ರಾಂ ಅಕ್ಕಿ, ಅಂದರೆ ಮೂರು ಹೊತ್ತಿನ ಭೋಜನದಲ್ಲಿ 250 ಗ್ರಾಂ ಅಕ್ಕಿ ನಮ್ಮ ದೇಹದಲ್ಲಿ ಹೋಗಬೇಕು. ಮಧ್ಯಾಹ್ನದ ಭೋಜನದಲ್ಲಿ ಒಂದು ಕಪ್, ಒಂದು ಬೌಲ್ ಅಂತ ಏನು ಹೇಳ್ತೀವಿ ಅನ್ನ, ರಾತ್ರಿ ಭೋಜನದಲ್ಲಿ ಕೂಡ ಒಂದು ಬೌಲ್ ಅನ್ನ, ಅದು ಸಾಕಾಗ್ತದೆ. ಇನ್ನು ದ್ವಿದಳ ಧಾನ್ಯಗಳಲ್ಲಿ 100 ಗ್ರಾಂ ಅಂತ ನಾವು ಅನ್ಕೋಬಹುದು. ಯಾವುದೇ ಬೇಳೆಕಾಳುಗಳು ಕೂಡ ಒಂದು ಸಣ್ಣ ಕಪ್ಪಿನಷ್ಟು ಬೇಳೆಕಾಳುಗಳು ಕುದಿಸಿ ಬೇಯಿಸಿದ ಬೇಳೆಕಾಳುಗಳು ನಮ್ಮ ದೇಹಕ್ಕೆ ಸೇರಬೇಕು. ಮೊಳಕೆ ಬರಿಸಿದ ಬೇಳೆಕಾಳುಗಳೇ ಆಗಿರ್ಬೋದು ಅಥವಾ ಬೇಯಿಸಿ ಮಾಡಿರ್ತಕ್ಕಂಥ ಬೇಳೆಕಾಳುಗಳು, ಪಲ್ಯ ರೂಪದಲ್ಲಿ ಇರತಕ್ಕಂಥ ಬೇಳೆಕಾಳುಗಳೇ ಆಗಿರಬೇಕು. ಅದೇ ರೀತಿಯಾಗಿ ಮಾಂಸ ಸೇವನೆಯಲ್ಲಿ 150 ಗ್ರಾಂ ಮಾಂಸ ಸೇವನೆ ಮಾಡ್ತಿದ್ದೆ ಆದರೆ ಒಂದು 150-200 ಗ್ರಾಂ ಮಾಂಸವನ್ನು ನಾವು ಸೇವನೆ ಮಾಡಬೇಕು. ಅದೇ ರೀತಿಯಾಗಿ ಹಾಲು 500 ಗ್ರಾಂ ಹಾಲು, ಅದು ಯಾವುದೇ ಮೂಲಕ ಮೊಸರಿನ ಮೂಲಕವಾಯಿತು ಮತ್ತು ಚಹಾ ಸೇವನೆ ರೂಪದಲ್ಲಿ ಆಗಿರಬೇಕು, ಎಲ್ಲ ರೂಪದಲ್ಲಿ ಸೇರಿಕೊಂಡು 1/2 ಲೀಟರ್ನಷ್ಟು ನಮ್ಮ ದೇಹದಲ್ಲಿ ಸೇರಿರಬೇಕು. ತುಪ್ಪದ ಬಗ್ಗೆ ಹೇಳಬೇಕಾದ್ರೆ 10 ಗ್ರಾಂ ತುಪ್ಪ ಯಾವುದೇ ತೊಂದರೆಯನ್ನು ಉಂಟು ಮಾಡೋದಿಲ್ಲ. ಜೇನುತುಪ್ಪ, ಅದು ಕೂಡ 10 ಗ್ರಾಮಿನಷ್ಟು ಜೇನುತುಪ್ಪ ಬೆಳಗಿನ ಜಾವ ನೀರಿನೊಟ್ಟಿಗೆ ಸೇವಿಸುವುದು ತುಂಬ ಉತ್ತಮ. ಸೈಂಧವ ಲವಣ ಉಪ್ಪಿನ ಪ್ರಮಾಣವನ್ನು ಹೇಳಬೇಕಾದ್ರೆ 5 ಗ್ರಾಮ್ಗಿಂತ ಕಡಿಮೆ, ಯಾವಾಗಲೂ ಉಪ್ಪನ್ನು ಎಷ್ಟು ಕಡಿಮೆ ತಿಂತೀವಿ ಅಷ್ಟು ಒಳ್ಳೆಯದು. ಆ ರುಚಿಗೆ ತಕ್ಕಷ್ಟು ಉಪ್ಪು, ಅಂದರೆ ರುಚಿ ಸರಿ ಪ್ರಮಾಣದಲ್ಲಿ ಒಂದು 5 ಗ್ರಾಮಿನಷ್ಟು ಉಪ್ಪನ್ನು ನಾವು ಸೇವಿಸಬೇಕಾಗ್ತದೆ. ಆಮಲಕ್ಕಿ, ಒಂದು 50 ಗ್ರಾಮ್ ಆಮಲಕ್ಕಿಯನ್ನು ಪ್ರತಿನಿತ್ಯ ಸೇವನೆ ಮಾಡಿದರೆ ಒಳ್ಳೆಯದು. ಅದೇ ರೀತಿಯಾಗಿ ಹಣ್ಣುಗಳು, ಆಯಾ ಸೀಸನ್ನಲ್ಲಿ ಬರ್ತಕ್ಕಂಥ ಎಲ್ಲ ಹಣ್ಣುಗಳು, ಯಾವುದೇ ಸೀಸನ್ಗಳಲ್ಲಿ ಬರ್ತಕ್ಕಂಥ ನೈಸರ್ಗಿಕವಾಗಿ ಕೊಡಮಾಡ್ತಕ್ಕಂಥ ಹಣ್ಣು ಪದಾರ್ಥಗಳು ಕೂಡ ಒಂದು ಹಣ್ಣು ಅಥವಾ 2 ಹಣ್ಣು ಸೇವನೆ ಮಾಡೋದು ತುಂಬ ಉತ್ತಮ ಅಂತ ಹೇಳ್ಬೋದು.

0: ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
1: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
1: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆ, ಶಹಾಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312486286.

ಮಹೇಶ್ವರಿ ಅಂಧ ಮಕ್ಕಳ ಶಾಲೆ ಪ್ರವೇಶ ಪ್ರಾರಂಭ. ಬೆಳಗಾವಿ ಜಿಲ್ಲಾ ಅಂಧ ಸೇವಾ ಸಂಸ್ಥೆಯ ವತಿಯಿಂದ ನಡೆಯುತ್ತಿರುವ ಮಹೇಶ್ವರಿ ಅಂಧ ಮಕ್ಕಳ ಶಾಲೆಯು ದಿನಾಂಕ 29 May 2026 ಪ್ರಾರಂಭವಾಗಲಿದೆ. ಅಂಧರಿಗಾಗಿ ಇಲ್ಲಿರುವ ಅತ್ಯುತ್ತಮ ವಸತಿಯುಕ್ತ ಶಾಲೆಯು 1-10 ಅಂಧ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ವ್ಯಾಸಂಗ ಮಾಡಲು ಅವಕಾಶ. ಬಡ ಹಾಗೂ ಗ್ರಾಮೀಣ ಭಾಗಗಳಿಂದ ಬಂದ 117 ಅಂಧ ಮಕ್ಕಳು ಇದರ ಪ್ರಯೋಜನ ಪಡೆಯುತ್ತಿದ್ದಾರೆ. ಮಕ್ಕಳಿಗೆ ಉಚಿತ ಊಟ ಉಪಹಾರ ಔಷಧೋಪಚಾರಗಳನ್ನು ನೀಡಲಾಗುತ್ತಿದೆ. ಬ್ರೈನ್ ಲಿಪಿಯ ಮೂಲಕ ಶಿಕ್ಷಣ, ಶಿಕ್ಷಣದ ಜೊತೆಗೆ ವೃತ್ತಿ ತರಬೇತಿ, ಸಂಗೀತ ತರಬೇತಿ ಹಾಗೂ ಕಂಪ್ಯೂಟರ್ ತರಬೇತಿ ನೀಡಲಾಗುವುದು. ಕಳೆದ 38 ವರ್ಷಗಳಿಂದ ನಮ್ಮ ಶಾಲೆ SSLC ಪರೀಕ್ಷೆಯ ಫಲಿತಾಂಶವು 100% ಆಗಿದೆ. ಶಾಲಾ ಪ್ರವೇಶ ಪಡೆಯುವ ವಿದ್ಯಾರ್ಥಿಗಳು ಜನ್ಮ ದಾಖಲಾತಿ ಪ್ರಮಾಣ ಪತ್ರ, 6 ಭಾವಚಿತ್ರಗಳು, ಅಂಧತ್ವದ ಬಗ್ಗೆ ವೈದ್ಯಕೀಯ ಪ್ರಮಾಣ ಪತ್ರ ಹಾಗೂ ಅಂಗವಿಕಲತೆಯ ಗುರುತಿನ ಚೀಟಿ, ವಿದ್ಯಾರ್ಥಿ ಆಧಾರ್ ಕಾರ್ಡ್, ತಂದೆ ತಾಯಿಯ ಆಧಾರ್ ಕಾರ್ಡ್ ಜೆರಾಕ್ಸ್, ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸ್, ಜಾತಿ ಹಾಗೂ ಆದಾಯ ಪ್ರಮಾಣ ಪತ್ರಗಳೊಂದಿಗೆ ಸಂಪರ್ಕಿಸಿ. ಮಹೇಶ್ವರಿ ಅಂಧ ಮಕ್ಕಳ ಶಾಲೆ, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312471482, ಮೊಬೈಲ್ ಸಂಖ್ಯೆ 9448954235. KLE ಫಾರ್ಮಸಿ ಕಾಲೇಜು ಬೆಳಗಾವಿ. 2026-27 ಪ್ರವೇಶಗಳು ಪ್ರಾರಂಭ. ವಿಮಾನ ನಿಲ್ದಾಣ ರಸ್ತೆ ಬಸವನ್ ಕುರ್ಚಿ ಬೆಳಗಾವಿಯಲ್ಲಿರುವ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೊಸ ಕ್ಯಾಂಪಸ್ ಗೆ ಕಾಲೇಜ್ ಸ್ಥಳಾಂತರಗೊಂಡಿದೆ. ವಿವಿಧ ಕೋರ್ಸ್ಗಳು, ಬಿಫಾರ್ಮ್, ಫಾರ್ಮ್ ಡಿ, ಎಂ ಫಾರ್ಮ್ ಮತ್ತು PhD ಸೇರಿದಂತೆ ಫಾರ್ಮಸಿ ಕ್ಷೇತ್ರದಲ್ಲಿ ಉನ್ನತ ಶಿಕ್ಷಣ ಪಡೆಯಲು ಸುವರ್ಣ ಅವಕಾಶ. ಕಾಲೇಜಿನ ಪ್ರಮುಖ ವಿಶೇಷತೆಗಳು, 100+ ವರ್ಷಗಳ ಶೈಕ್ಷಣಿಕ ಇತಿಹಾಸ ಮತ್ತು ಅನುಭವ, ವಿಶ್ವದಾದ್ಯಂತ 3,000+ ಹಳೆಯ ವಿದ್ಯಾರ್ಥಿಗಳ ಬಲಿಷ್ಠ ನೆಟ್ವರ್ಕ್, ಬೆಳಗಾವಿಯ ಏರ್ಪೋರ್ಟ್ ರಸ್ತೆಯಲ್ಲಿರುವ ಸುಸಜ್ಜಿತ ಹಾಗೂ ಅತ್ಯಾಧುನಿಕವಾದ ಹೊಸ ಆವರಣ, ಔಟ್ಕಮ್ ಬೇಸ್ಡ್ ಎಜುಕೇಶನ್, ಫಲಿತಾಂಶ ಆಧಾರಿತ ಶಿಕ್ಷಣ ಪದ್ಧತಿ, ಅಡ್ವಾನ್ಸ್ ಡಿಜಿಟಲ್ ಲರ್ನಿಂಗ್ ಎಕೋಸಿಸ್ಟಮ್, ಜಾಗತಿಕ ಮಟ್ಟದ ಗ್ರಂಥಾಲಯ, ವಿಶ್ವ ದರ್ಜೆಯ ಪುಸ್ತಕ ಮತ್ತು ಮಾಹಿತಿ ಕೇಂದ್ರ, ಪ್ರಾಯೋಗಿಕ ತರಬೇತಿ ಸೌಲಭ್ಯ, ಆಧುನಿಕ ವಿದ್ಯಾರ್ಥಿ ನಿಲಯಗಳು ಮತ್ತು ಕ್ರೀಡಾ ಮೂಲ ಸೌಕರ್ಯಗಳು, NAC A+ ಗ್ರೇಡ್ ಮತ್ತು NIRF ಶ್ರೇಯಾಂಕ ಹೊಂದಿರುವ ಪ್ರತಿಷ್ಠಿತ ಸಂಸ್ಥೆಯಲ್ಲಿ ಗುಣಮಟ್ಟದ ಶಿಕ್ಷಣ ಮತ್ತು ಉದ್ಯೋಗ ಅವಕಾಶಕ್ಕೆ ಆದ್ಯತೆ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ ದೂರವಾಣಿ ಸಂಖ್ಯೆ 08312471399, ಮೊಬೈಲ್ ಸಂಖ್ಯೆ 9740639702, ವೆಬ್ಸೈಟ್ www.kleefarm.edu.

ಚಿಕ್ಕೋಡಿಯಾ KLE ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಂಡ್ ಟೆಕ್ನಾಲಜಿ KLECET 2026-27 ಪ್ರವೇಶಗಳು ಪ್ರಾರಂಭ. BE ಕೋರ್ಸ್ಗಳು ಸಿವಿಲ್, ಮೆಕ್ಯಾನಿಕಲ್, ಎಲೆಕ್ಟ್ರಾನಿಕ್ ಅಂಡ್ ಕಮ್ಯುನಿಕೇಶನ್, ಕಂಪ್ಯೂಟರ್ ಸೈನ್ಸ್ ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹಾಗೂ ಡೇಟಾ ಸೈನ್ಸ್ ಇಂಜಿನಿಯರಿಂಗ್ ಲಭ್ಯ. PG ಕೋರ್ಸ್ಗಳು MBA ಮಾಸ್ಟರ್ ಆಫ್ ಬಿಸಿನೆಸ್ ಅಡ್ಮಿನಿಸ್ಟ್ರೇಷನ್ ಮತ್ತು MCA ಮಾಸ್ಟರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ ಪದವಿಗಳು ಲಭ್ಯ. MBA ಮಾನ್ಯತೆ ಪಡೆದಿದ್ದು VTU ಮಾಡೆಲ್ ಇಂಜಿನಿಯರಿಂಗ್ ಕಾಲೇಜ್ ಎಂದು ಗುರುತಿಸಲ್ಪಟ್ಟಿದೆ. ಉದ್ಯೋಗಾವಕಾಶ 100% ಪ್ಲೇಸ್ಮೆಂಟ್ ನೆರವು ಮತ್ತು ಇನ್ಫೋಸಿಸ್, ಟಾಟಾ, ವಿಪ್ರೋದಂತಹ 50 ಹೆಚ್ಚು ಕಂಪನಿಗಳಿಂದ ನೇಮಕಾತಿ. UPSC, KPSC, ಗೇಟ್ ಮತ್ತು ಶೈಕ್ಷಣಿಕ ಕಾರಾಗಾರಗಳಿಗೆ ವಿಶೇಷ ತರಬೇತಿ ನೀಡಲಾಗುತ್ತಿದೆ. ಕಂಪ್ಲೀಟ್ ವೈಫೈ ಕ್ಯಾಂಪಸ್, ಸುಸಜ್ಜಿತ ಗ್ರಂಥಾಲಯ ಮತ್ತು ಡಿಜಿಟಲ್ ತರಗತಿಗಳಿವೆ. ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕವಾದ ಸುಸಜ್ಜಿತ ಹಾಸ್ಟೆಲ್ ಸೌಲಭ್ಯವಿದೆ. ಸುತ್ತಮುತ್ತಲಿನ 10 ಹೆಚ್ಚು ಪ್ರಮುಖ ಮಾರ್ಗಗಳಲ್ಲಿ ಕಾಲೇಜ್ ಬಸ್ಸು ಸೌಲಭ್ಯವಿದೆ. ಕರ್ನಾಟಕ ಸರ್ಕಾರದ ನಿಯಮಗಳ ಅನ್ವಯ ಪ್ರವೇಶಾತಿ ನಡೆಯುತ್ತಿದೆ. CET ಕೋಡ್ E167. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 9483047799 ಅಥವಾ www.kleceet.edu.in ಗೆ ಭೇಟಿ ನೀಡಿ.

0: ನಮಸ್ಕಾರ. ಬೆಳಗಾವಿಗರ ಆರೋಗ್ಯಕ್ಕಾಗಿ, ಆರೋಗ್ಯಕರ ಸಮಾಜ ನಿರ್ಮಾಣಕ್ಕಾಗಿ ಇರುವಂತಹ ವೇದಿಕೆ ಇದು, ಆರೋಗ್ಯ ದರ್ಶನ ಕಾರ್ಯಕ್ರಮ. ನಮ್ಮ ಇಂದಿನ ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮಕ್ಕೆ ಎಂದಿನಂತೆ ಪ್ರೀತಿಯ ಸ್ವಾಗತ ಕೋರ್ತಾ ಇದ್ದೀನಿ. ನಾನು ಅನುಪಮಾ, ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ವೇಣುಧ್ವನಿ 90.4 FM. ಸ್ನೇಹಿತರೆ, ಇಂದು ಹೈಪರ್ ಟೆನ್ಷನ್ ದಿನಾಚರಣೆ. ಈ ದಿನದ ಅಂಗವಾಗಿ ಈ ಹೈ ಬಿಪಿಯ ಕುರಿತು ಜಾಗೃತಿಯನ್ನ ಮೂಡಿಸಲು ನಮ್ಮೊಂದಿಗಿದ್ದಾರೆ ಶ್ರೀ ಬಿಎಂ ಕಂಕನವಾಡಿ ಆಯುರ್ವೇದ ಮಹಾವಿದ್ಯಾಲಯದ ಪಂಚಕರ್ಮ ವಿಭಾಗ ಮತ್ತು ಹೃದಯ ವಿಭಾಗದ ಪ್ರಾಧ್ಯಾಪಕರು, ಹಾಗೆಯೇ ಎಚ್ಒಡಿ ಆದಂತಹ ಡಾಕ್ಟರ್ ರಾಜಶೇಖರ್ ಸಣ್ಣಪೇಟಿಯವರು. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ.
1: ನಮಸ್ತೆ ಮೇಡಮ್.
0: ಸರ್, ಇಂದು ನಾವು ಹೈಪರ್ ಟೆನ್ಷನ್ ದಿನವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಈ ದಿನದ ಆಚರಣೆಯ ಕುರಿತು ಮಾತನಾಡುವುದಕ್ಕಿಂತ ಮುಂಚೆ, ಆಯುರ್ವೇದದಲ್ಲಿ ಹೈಪರ್ ಟೆನ್ಷನ್ ಬಿಪಿ ಅಂದ್ರೇನು ಸರ್, ಸರಳವಾಗಿ ವಿವರಿಸುವುದಾದ್ರೆ?
1: ಎಸ್ ಮೇಡಮ್, ಈಗಿನ ಕಾಲಮಾನದಲ್ಲಿ ಇದೊಂದು ಅತಿ ಪ್ರಾಮುಖ್ಯವಾಗಿ ಪಡೆದಿರತಕ್ಕಂತ ಒಂದು ಕಾಯಿಲೆ. ಆಯುರ್ವೇದದಲ್ಲಿ ಸ್ಪೆಸಿಫಿಕಲಿ ಅಧಿಕ ರಕ್ತದೊತ್ತಡ ಅಥವಾ ಹೈ ಬ್ಲಡ್ ಪ್ರೆಷರ್ ಅನ್ನ ಉಲ್ಲೇಖ ಇರೋದಿಲ್ಲ. ಯಾಕಂದ್ರೆ ಈ ಕಾಯಿಲೆನ ನಾವು ಒಂದು ಇನ್ಸ್ಟ್ರೂಮೆಂಟ್ ಮುಖಾಂತರ, ಅಂದ್ರೆ ಸ್ಪಿಗ್ಮೋಮ್ಯಾನೋಮೀಟರ್ ಮುಖಾಂತರ ಡಯಾಗ್ನೋಸ್ ಮಾಡ್ತಕ್ಕಂಥ ಕಾಯಿಲೆಗಳು. ನಮ್ಮ ಆಯುರ್ವೇದದಲ್ಲಿ ಬರತಕ್ಕಂಥ ಎಲ್ಲ ಕಾಯಿಲೆಗಳು ಲಾಕ್ಷಣಿಕವಾಗಿ ನಾವು ಡಯಾಗ್ನೋಸ್ ಮಾಡಿರ್ತಕ್ಕಂಥದ್ದು. ಸೊ ಇದು ರೀಸೆಂಟ್ಲಿ ಎವಾಲ್ವ್ ಆಗಿರ್ತಕ್ಕಂಥ ಕಾಯಿಲೆ. ಸೊ ಆದರೂ ನಾವು ಕೆಲವೊಂದು ಪರಿಗಣನೆ ತಗೊಂಡ್ರೆ ಇದನ್ನು ನಾವು ಧಮನಿ ಪ್ರತಿಚಯ ಅಥವಾ ಉತ್ತರ ರಕ್ತಚಾಪ ಅಂತ ನಾವು ಆಯುರ್ವೇದದಲ್ಲಿ ಕರೀಬಹುದು.
0: ಸರ್, ಇಂದು ಈ ಒಂದು ವಿಶ್ವ ಹೈಪರ್ ಟೆನ್ಷನ್ ದಿನಾಚರಣೆಯನ್ನು ಆಚರಣೆ ಮಾಡಲಾಗ್ತಾ ಇದೆ, ಹಾಗಿದ್ರೆ ಇದರ ಮುಖ್ಯ ಉದ್ದೇಶ ಏನು ಸರ್?
1: ಇದರದ ಮುಖ್ಯ ಉದ್ದೇಶ ಅಂದ್ರೆ ಜನರಲ್ಲಿ ಈ ಅಧಿಕ ರಕ್ತದೊತ್ತಡ ಅಥವಾ ಹೈಪರ್ ಟೆನ್ಷನ್ ಬಗ್ಗೆ ಅರಿವು ಮೂಡಿಸೋದು. ಯಾಕೆ ಇದರದ್ದು ಅರಿವು ಮೂಡಿಸತಕ್ಕಂತ ಉದ್ದೇಶ ಇದೆ ಅಂದ್ರೆ, ಬಹುಮುಖ್ಯ ಜನರಿಗೆ ಅಂದ್ರೆ ಆಲ್ಮೋಸ್ಟ್ ಯಾವುದೇ ಪೇಷಂಟ್ಗೆ ತನಗೆ ಅಧಿಕ ರಕ್ತದೊತ್ತಡ ಇದೆ ಅಂತ ಯಾರಿಗೂ ಗೊತ್ತಾಗೋದಿಲ್ಲ. ಇದು ಅಸಿಂಪ್ಟಮ್ಯಾಟಿಕ್ ಡಿಸೀಸ್ ಅಂತ ನಾವು ಕರಿತೀವಿ. ಸೊ ಹೀಗಾಗಿ ಎಷ್ಟೋ ಕೊಂದು ಜನರು ಅರಿವಿಗೆ ಬರದೇ ಇರೋ ಥರ ಪ್ರೀಮ್ಯಾಚೂರ್ ಡೆತ್ಸ್ ಆಗ್ತಾ ಇದೆ, ಅಥವಾ ಗಂಭೀರ ಕಾಯಿಲೆಗಳು ಅದು ಮಾಡಿಕೊಡುತ್ತೆ. ಸೊ ಅದಕ್ಕೆ ಜನರಲ್ಲಿ ಇದ್ರ ಬಗ್ಗೆ ಅರಿವು ಮೂಡಿಸೋದ್ರಿಂದ ಅವ್ರದ್ದು ಕ್ವಾಲಿಟಿ ಆಫ್ ಲೈಫು ಮತ್ತು ಎಕ್ಸ್ಪೆಕ್ಟೆನ್ಸಿ ಆಫ್ ಲೈಫ್ ಎರಡನ್ನೂ ನಾವು ಇಂಪ್ರೂವ್ ಮಾಡ್ಬೋದು. ಅದರ ಸಲುವಾಗಿ ಪ್ರತಿ May 17 ವರ್ಲ್ಡ್ ಹೈಪರ್ ಟೆನ್ಷನ್ ಡೇ ಅಂತ ಪ್ರಾರಂಭ ಆಗಿದೆ.
0: ಸರ್, ಈಗ ಸಾಮಾನ್ಯ ಬಿಪಿ ಎಷ್ಟಿರಬೇಕು ಸರ್, ಯಾವ ಮಟ್ಟದಲ್ಲಿದ್ರೆ ಅದು ಅಪಾಯಕಾರಿ ಅಂತ?
1: ಹೈ ಬ್ಲಡ್ ಪ್ರೆಷರ್ ಅಥವಾ ನಾರ್ಮಲ್ ಬ್ಲಡ್ ಪ್ರೆಷರ್ ಯೂಶ್ವಲಿ ಅಡಲ್ಟ್ಹುಡ್ ಅಲ್ಲಿ ಹೇಳೋದಾದ್ರೆ ಫ್ರಮ್ ದ ಏಜ್ ಆಫ್ 16-60 ಏಜ್ ಆಫ್ ಇಯರ್ಸ್ ಅಲ್ಲಿ ಬಿಟ್ವೀನ್ 140 ಅಂಡ್ ಲೆಸ್ ದನ್ 90 ಅಂತ ಹೇಳ್ತೀವಿ ಮೇಡಮ್. ಸೊ ಇದರಲ್ಲಿ ಎರಡರ ತರ ಬ್ಲಡ್ ಪ್ರೆಷರ್ ಇರುತ್ತೆ, ಒಂದು ಸಿಸ್ಟೋಲಿಕ್ ಬ್ಲಡ್ ಪ್ರೆಷರ್, ಇನ್ನೊಂದು ಡಯಾಸ್ಟೋಲಿಕ್. ಸಿಸ್ಟೋಲಿಕ್ ಅಂದ್ರೆ ಅಪ್ಪರ್ ಲಿಮಿಟ್ ಅಂತ ಹೇಳ್ತೀವಿ, ಡಯಾಸ್ಟೋಲಿಕ್ ಅಂದ್ರೆ ಲೋವರ್ ಲಿಮಿಟ್ ಅಂತ ಹೇಳ್ತೀವಿ. ಸೊ ಇದು ಸಿಸ್ಟೋಲಿಕ್ ಬ್ಲಡ್ ಪ್ರೆಷರ್ ಅನ್ನೋದು ಏನಿದೆ, ಇದು 100-140 ರೇಂಜ್ ಅಲ್ಲಿ ಇರಬೇಕು. ಡಯಾಸ್ಟೋಲಿಕ್ ಬ್ಲಡ್ ಪ್ರೆಷರ್ 60-90 ರೇಂಜ್ ಅಲ್ಲಿ ಇರಬೇಕು. ಎಲ್ಲರಲ್ಲೂ ಒಂದೇ ತರ ಬ್ಲಡ್ ಪ್ರೆಷರ್ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. ಬಟ್ ಎನಿ ರೇಂಜ್ ಬಿಟ್ವೀನ್ 100-140 ಸಿಸ್ಟೋಲಿಕ್ ಪ್ರೆಷರ್ ಅಂಡ್ 60-90 ಡಯಾಸ್ಟೋಲಿಕ್ ಬ್ಲಡ್ ಪ್ರೆಷರ್, ಇದನ್ನು ನಾವು ಸಹಜ ರಕ್ತದೊತ್ತಡ ಅಂತ ಕರೀಬಹುದು. ಯಾವ ರಕ್ತದೊತ್ತಡ 140-90 ಮೇಲ್ಗಡೆ ಬರುತ್ತೋ ಅದನ್ನ ನಾವು ಹೈ ಬ್ಲಡ್ ಪ್ರೆಷರ್ ಅಥವಾ ಹೈಪರ್ ಟೆನ್ಷನ್ ಅಂತ ನಾವು ಕರಿತೀವಿ. ಸೊ ಒಂದ್ಸಲ ಅದು ಹೈಪರ್ ಟೆನ್ಷನ್ ಅಂತ ನಾವು ಟರ್ಮ್ ಮಾಡಿದ್ರೆ ಅದಕ್ಕೆ ಅಗತ್ಯವಾಗಿರ್ತಕ್ಕಂಥ ಸಲಹೆಗಳನ್ನ ಅಥವಾ ಚಿಕಿತ್ಸೆಗಳನ್ನ ಪಡ್ಕೋಬೇಕಾಗತ್ತೆ.
0: ಸರಿ, ಈ ಒಂದು ಹೈ ಬಿಪಿಯ ಸಾಮಾನ್ಯ ಲಕ್ಷಣಗಳು ಯಾವ ರೀತಿ ಇರುತ್ತೆ ಅಂತ?
1: ಆಕ್ಚುಲಿ ಮೇಡಮ್, ಈ ಅಧಿಕ ರಕ್ತದೊತ್ತಡ ಅಥವಾ ಹೈ ಬಿಪಿ ಅನ್ನೋದು ಲಕ್ಷಣನೇ ತೋರಿಸೋದಿಲ್ಲ ಇನ್ ಮೋಸ್ಟ್ ಆಫ್ ದ ಪೇಷಂಟ್ಸ್ ಅಂತ ಹೇಳ್ತೀವಿ. ಮೇ ಬಿ ಅರೌಂಡ್ 80-90% ಆಫ್ ದ ಪೇಷಂಟ್ಸ್ ಅಲ್ಲಿ ಜನರಿಗೆ ಗೊತ್ತೇ ಆಗೋದಿಲ್ಲ ನಮಗೆ ಬಿ ಪಿ ಇದೆ ಅಂತೇಳಿ, ಯಾಕೆಂದ್ರೆ ಲಕ್ಷಣನೇ ತೋರಿಸೋದಿಲ್ಲ. ಸೊ ಸಾಮಾನ್ಯವಾಗಿ ನಾವು ಯಾವುದೋ ಕಾರಣಾಂತರಗಳಿಂದ ಡಾಕ್ಟರ್ ಹತ್ರ ಹೋದಾಗ ಅವ್ರು ಆಸ್ ಎ ಪಾರ್ಟ್ ಆಫ್ ರುಟೀನ್ ಎಕ್ಸಾಮಿನೇಷನ್ ಅಲ್ಲಿ ಬ್ಲಡ್ ಪ್ರೆಷರ್ ಅನ್ನು ಚೆಕ್ ಮಾಡಿದಾಗನೇ ಇದ್ರ ಡಯಾಗ್ನೋಸಿಸ್ ಆಗೋದು. ಸೊ ಆದರೂ ಕೆಲವೊಂದು ಲಕ್ಷಣಗಳನ್ನು ವಿವರಣೆ ಕೊಡಲಾಗಿದೆ. ಫಾರ್ ಎಕ್ಸಾಂಪಲ್, ತಲೆನೋವು ಅಂತ ಹೇಳ್ತೀವಿ, ನಾನ್ ಸ್ಪೆಸಿಫಿಕ್ ಹೆಡ್ ಏಕ್ಸ್ ಎಸ್ಪೆಷಲಿ ಅರ್ಲಿ ಮಾರ್ನಿಂಗ್ ಅಂದರೆ ಬೆಳಗ್ಗೆ ಎದ್ದ ತಕ್ಷಣ ಬರತಕ್ಕಂಥದ್ದು, ಅಥವಾ ಸ್ವಲ್ಪ ತಲೆ ತಿರುಗ್ದಂಗಾಗೋದು ಅಥವಾ ತಲೆ ಸುತ್ತಿದಂಗಾಗೋದು ಅಥವಾ ಬಳಲಿಕೆ ಅಥವಾ ಸ್ವಲ್ಪ ಕೆಲಸ ಮಾಡಿದ್ರು ಸುಸ್ತು ಆಯಾಸ ಆದಂಗಾಗೋದು, ಈ ರೀತಿ ಕೆಲವೊಂದು ಲಕ್ಷಣಗಳನ್ನೋದು ತೋರಿಸ್ಬಹುದು. ಇದು ಟೆಂಟೇಟಿವ್ ಅಂತ ಹೇಳ್ತೀವಿ, ಇವು ಸ್ಪೆಸಿಫಿಕ್ ಇರಲೇಬೇಕು ಅಂತ ನಿಯಮ ಇಲ್ಲ. ಬಟ್ ಕೆಲವೊಬ್ಬರಲ್ಲಿ ಈ ರೀತಿ ಲಕ್ಷಣಗಳು ಕಾಣಿಸೋ ಸಾಧ್ಯತೆ ಇರುತ್ತೆ. ಇಂಥ ಲಕ್ಷಣಗಳು ಬಂದಾಗ ವೈದ್ಯರನ್ನ ಕಾಣೋದು ಉತ್ತಮ.
0: ಸರ್, ಈಗ ಈ ಬಿಪಿಯನ್ನ ಮೌನ ಹಂತಕ, ಸೈಲೆಂಟ್ ಕಿಲ್ಲರ್ ಅಂತ ಕರೀತಾರೆ, ಯಾಕಾಗಿ ಸರ್?
1: ಮೇಡಮ್, ಯಾಕಂದ್ರೆ ಸ್ಟಾಟಿಸ್ಟಿಕ್ಸ್ ತೆಗೆದು ನೋಡಿದ್ರೆ ಹೈಪರ್ ಟೆನ್ಷನ್ ಕ್ಯಾನ್ ಕಾಸ್ ಪ್ರೀ ಮ್ಯಾಚ್ಯೂರ್ ಡೆತ್ ಅಂತ ಹೇಳ್ತೀವಿ ಮೇಡಮ್. ಇದು ಯಾಕೆ ಈ ರೀತಿ ಜನರನ್ನ ಬಲಿ ತಗೊಳ್ತದೆ ಅಂತಂದ್ರೆ, ಅದು ಡಯಾಗ್ನೋಸ್ ಆಗೋ ವೇಳೆಯಲ್ಲಿ ಬ್ಲಡ್ ಪ್ರೆಷರ್ ಸಮಟೈಮ್ಸ್ 200/100, 200/110 ಹೋಗಿರುತ್ತೆ. ಸೊ ಈ ಟೈಮಲ್ಲಿ ಅದು ಮೆದುಳನ್ನಾದ್ರೂ ಹಾನಿ ಮಾಡತ್ತೆ, ಅಥವಾ ಹೃದಯನ್ನಾದ್ರೂ ಹಾನಿ ಮಾಡತ್ತೆ, ಅಥವಾ ಕಿಡ್ನಿಯನ್ನಾದ್ರೂ ಹಾನಿ ಮಾಡತ್ತೆ. ಸೊ ಹೀಗಾಗಿ ಅದು ಹಾನಿ ಆದ್ಮೇಲೆ ಗೊತ್ತಾಗತ್ತೆ ಇವನಿಗೆ ಬ್ಲಡ್ ಪ್ರೆಷರ್ ಇತ್ತು ಅಂತ ಹೇಳಿ. ಅದು ಯಾಕಾಗತ್ತೆ ಅಂದ್ರೆ ಲಕ್ಷಣಗಳನ್ನದು ತೋರಿಸೋದಿಲ್ಲ. ಅದಕ್ಕೇನೆ ಬ್ಲಡ್ ಪ್ರೆಷರ್ ಅನ್ನು ನಾವು ಆಕ್ಚುಲಿ ಸೈಲೆಂಟ್ ಕಿಲ್ಲರ್ ಅಂತ, ಅಥವಾ ಮೌನ ಹಾನಿಕಾರಕ ಅಂತ ಹೇಳಿ ನಾವು ಕರೀತೀವಿ. ಅದಕ್ಕೇನೆ ತಜ್ಞ ವೈದ್ಯರನ್ನ 40 ವರ್ಷ ಆದ್ಮೇಲೆ ಒಕೇಶನಲಿ ಎನಿ ರೀಸನ್ ಇದೆ ರೊಟೀನ್ ಎವ್ಯಾಲ್ಯುವೇಷನ್ ಮಾಡ್ಕೊಳ್ಳೋದು ಒಳ್ಳೆಯದು.
0: ಅಂದ್ರೆ ಇವಾಗ ತಾವು ರೊಟೀನ್ ಆಗಿ ಡಾಕ್ಟರ್ ಹತ್ರ ತೋರಿಸಬೇಕು ಅಂದ್ರೆ ಎಷ್ಟು ದಿನಗಳಿಗೊಮ್ಮೆ ತೋರಿಸಬೇಕು ಅಂತ ಸರ್?
1: ಮೇಡಮ್, ಇದು ಆಕ್ಚುಲಿ ಎಸ್ಪೆಷಲಿ 40 ಏಜ್ ಆಫ್ ಇಯರ್ಸ್ ಆದ್ಮೇಲೆ, ಬಿಕಾಸ್ ಇದು 40 ಏಜ್ಗಿಂತ ಮೊದಲು ಬರೋದು ಸಾಧ್ಯತೆ ಕಡಿಮೆ ಅಂತ ಹೇಳ್ತೀವಿ. ಬಟ್ ಈಗಿನ ಜನರೇಷನ್ ಅಲ್ಲಿ ಏಜ್ ಲಿಮಿಟ್ ನಾವು ಹೇಳಿಕ್ ಆಗ್ತಾ ಇಲ್ಲ. 1 in 6 months ಈಸ್ ರೆಕಮೆಂಡೆಡ್ ಬಿಟ್ವೀನ್ ದ ಏಜ್ ಆಫ್ 40 to 50 years, ಅಂಡ್ ಬಿಯಾಂಡ್ 50 ಇಯರ್ಸ್ 1 in 3 months. ಫಾರ್ ಎಕ್ಸಾಂಪಲ್ ಇಫ್ ದೇ ಆರ್ ಬಾರ್ಡರ್ ಲೈನ್, ಫಾರ್ ಎಕ್ಸಾಂಪಲ್ ಈಗ 140-90 ಸಮೀಪ ಬರ್ತಾ ಇದ್ದಾರೆ ಅಂತಂದ್ರೆ ಅಂತವರಲ್ಲಿ 1 in 3 months ಅಂತ ಹೇಳ್ತೀವಿ. ಪ್ರತಿ 3 ತಿಂಗಳಿಗೆ ಒಂದ್ಸಲ ಎವ್ಯಾಲ್ಯುವೇಷನ್, ಅದರ್ವೈಸ್ 6 ತಿಂಗಳಿಗೆ ಒಂದ್ಸಲ BP ಚೆಕ್ ಮಾಡ್ಕೊಳ್ತಾ ಇರೋದು ಒಳ್ಳೇದು.
0: ಸರ್, ಇತ್ತೀಚಿನ ದಿನಗಳಲ್ಲಿ ಈ ಒಂದು ಹೈ BP ಹೆಚ್ಚಾಗೋದಕ್ಕೆ ಮುಖ್ಯ ಕಾರಣಗಳು ಏನೆಲ್ಲ ಇರಬಹುದು ಅಂತ ಸರ್?
1: ನಾವು ಲಿಟ್ರೇಚರ್ ಅನ್ನು ನೋಡಿದ್ರೆ ಇದನ್ನು ನಾವು ಇಡಿಯೋಪೆಥಿಕ್ ಅಥವಾ ಪ್ರೈಮರಿ ಹೈಪರ್ ಟೆನ್ಷನ್ ಅಂತ ಕರಿತೀವಿ. ಯಾಕಂತಂದ್ರೆ ಇದಕ್ಕೆ ನಿಖರವಾದ ಇದೇ ಕಾರಣ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಇದರಿಂದನೇ BP ಬರುತ್ತೆ ಅಂತ ಪ್ರೆಡಿಕ್ಟ್ ಮಾಡೋಕೆ ಆಗೋದಿಲ್ಲ. ಆದರೂ ಕೆಲವೊಂದು ರಿಸ್ಕ್ ಫ್ಯಾಕ್ಟರ್ಸ್ ಅಂತ ಕೆಲವೊಂದನ್ನ ಹೇಳಿದ್ದಾರೆ. ಫಾರ್ ಎಕ್ಸಾಂಪಲ್, ಅಧಿಕ ಲವಣ ಸೇವನೆ ಅಂದರೆ ಎಕ್ಸೆಸಿವ್ ಸಾಲ್ಟ್ ಇಂಟೇಕ್, ಅಂದರೆ ಪ್ರತಿಯೊಬ್ಬರಿಗೂ ಒಂದು ದಿನಕ್ಕೆ 5-6 grams ತಗೋಬಹುದು ರೆಕಮೆಂಡೆಡ್ ಡೋಸ್. ಯಾರು ಇದಕ್ಕಿಂತ ಜಾಸ್ತಿ ಉಪಯೋಗಿಸ್ತಾರೆ, ಅದು ಈಗ ಚಿಪ್ಸಲ್ಲಿ ಅಡಿಷ್ನಲ್ ಸಾಲ್ಟ್ ಇರುತ್ತೆ, ಜಂಕ್ ಫುಡ್ಸಲ್ಲಿ ಅಡಿಷ್ನಲ್ ಸಾಲ್ಟ್ಸ್ ಇರುತ್ತೆ, ಇವನ್ ಉಪ್ಪಿನಕಾಯಿ ಆಗ್ಬೋದು, ಹಪ್ಪಳ ಆಗ್ಬೋದು, ಸುಮಾರು ನಾವು ರೊಟೀನಲ್ಲಿ. ಸೊ ಇವೆಲ್ಲ ಅಡಿಷ್ನಲ್ ಸಾಲ್ಟ್ಸ್. ಇದನ್ನ ನಾವು ಓವರ್ ದ ಡೋಸ್, ಮೋರ್ ದನ್ ದ ರೆಕಮೆಂಡೆಡ್ ಡೋಸ್ ತಗೊಳ್ಳೋದ್ರಿಂದ ಬರೋ ಸಾಧ್ಯತೆ ಇರುತ್ತೆ. ಎರಡನೇದು ಸೆಡೆಂಟ್ರಿ ಲೈಫ್ ಸ್ಟೈಲ್ ಅಂತ ಹೇಳ್ತೀವಿ, ಅಂದ್ರೆ ಶಾರೀರಿಕ ಶ್ರಮನೇ ಇಲ್ಲದೆ ಇರೋದು, ಅಂದ್ರೆ ಫಿಸಿಕಲ್ ಆಕ್ಟಿವಿಟಿ ಮಾಡೋದಿಲ್ಲ, ಎಕ್ಸಸೈಸ್ ಮಾಡೋದಿಲ್ಲ, ವಾಕಿಂಗ್ ಮಾಡೋದಿಲ್ಲ. ಸೊ ಈ ರೀತಿನೂ ಒಂದು ಕಾರಣ ಇದೆ. ಮೂರನೇ ಕಾರಣ ಚೇಂಜ್ಡ್ ಲೈಫ್ ಸ್ಟೈಲ್ ಅಂತ ಹೇಳ್ತೀವಿ, ಅಂದ್ರೆ ಆಹಾರ ಕ್ರಮ ಸರಿ ಇಲ್ಲದೆ ಇರೋದು, ಶಾರೀರಿಕ ವ್ಯಾಯಾಮ ಇಲ್ಲದೆ ಇರೋದು, ಒಬೆಸಿಟಿ ಇರೋದು. ಸೊ ಈ ರೀತಿ ಕಾರಣನೂ ಇರುತ್ತೆ. ದೆನ್ ಸ್ಮೋಕಿಂಗ್, ಆಲ್ಕೋಹಾಲ್, ಇವು ಕೂಡ ಕಾರಣಗಳು ಇರುತ್ತೆ. ಲಾಸ್ಟ್ಲಿ ಜೆನೆಟಿಕ್ ಅಂತ ಒಂದು ವರ್ಡ್ ಹೇಳ್ತೀವಿ, ಅಂದರೆ ವಂಶ ಪಾರಂಪರೇನು ಬರೋ ಸಾಧ್ಯತೆ ಇರುತ್ತೆ, ಬರಲೇಬೇಕಂತ ನಿಯಮ ಇಲ್ಲ, ಬಟ್ ಸಾಧ್ಯತೆ ಇರುತ್ತೆ. ಸೊ ಈ ಕಾರಣಗಳಿಂದ ರಕ್ತದೊಟ್ಟ ಬರಬಹುದು ಅಂತ ನಾವು ಹೇಳ್ತೀವಿ. ಮತ್ತು ಮೋಸ್ಟ್ ಇಂಪಾರ್ಟೆಂಟ್, ಇನ್ ದ ಎಕ್ಸಿಸ್ಟಿಂಗ್ ಜನರೇಷನ್ ಸ್ಟ್ರೆಸ್, ಮೆಂಟಲ್ ಸ್ಟ್ರೆಸ್, ದಿಸ್ ಈಸ್ ಪ್ಲೇಯಿಂಗ್ ಎ ಸ್ಟ್ರಾಂಗ್ ರೋಲ್. ಬಹಳ ಪ್ರಮುಖವಾಗಿರ್ತಕ್ಕಂಥ ಒಂದು ಕಾರಣ ಸ್ಟ್ರೆಸ್, ಎಸ್ಪೆಷಲಿ ಇನ್ ಅಡಲ್ಟ್ ಜನರೇಷನ್ ಇದು ಅತಿ ಕಾರಣ ಅಂತ ಹೇಳ್ಬೋದು.
0: ಸರ್, ಈಗ ಮಾನಸಿಕ ಒತ್ತಡ ಕೂಡ ರಕ್ತದೊತ್ತಡದ ಮೇಲೆ ಪರಿಣಾಮವನ್ನ ಬೀರುತ್ತೆ ಅಂತ ತಾವು ತಿಳಿಸಿದ್ರಿ, ಅದರ ಬಗ್ಗೆ ತಿಳಿದುಕೊಳ್ಳೋಣ ಸರ್. ಅದಕ್ಕಿಂತ ಮುಂಚೆ ಒಂದು ಸಣ್ಣ ವಿರಾಮ.

0: Society's Dr. Prabhakar Kore Super Speciality Hospital. Cure for all health-related problems. Experienced doctors and ultra-modern facilities ke saath. KLE Society's Dr. Prabhakar Kore Super Speciality Hospital and Medical Research Center, Nehru Nagar, Belagavi. Call 08312 47377.
1: ವಿರಾಮದ ನಂತರ ಮತ್ತೆ ಪ್ರೀತಿಯ ಸ್ವಾಗತ. ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ವೇಣುಧ್ವನಿ 90.4 FM. ಇಂದು ಹೈಪರ್ ಟೆನ್ಷನ್ ದಿನಾಚರಣೆ. ಈ ದಿನಾಚರಣೆಯ ಅಂಗವಾಗಿ ಮಾಹಿತಿಯನ್ನ ಹಂಚಿಕೊಳ್ಳುತ್ತಿದ್ದಾರೆ ಶ್ರೀ ಬಿಎಂ ಕಂಕನವಾಡಿ ಆಯುರ್ವೇದ ಮಹಾವಿದ್ಯಾಲಯದ ಪಂಚಕರ್ಮ ವಿಭಾಗ ಮತ್ತು ಹೃದಯ ವಿಭಾಗದ ಪ್ರಾಧ್ಯಾಪಕರು ಹಾಗೂ ಎಚ್ಒಡಿ ಆದಂತಹ ಡಾಕ್ಟರ್ ರಾಜಶೇಖರ್ ಸಣ್ಪೇಟಿಯವರು. ಸರ್, ತಾವು ತಿಳಿಸ್ತಾ ಇದ್ರಿ ಮಾನಸಿಕ ಒತ್ತಡ ಕೂಡ ಈ ಒಂದು ರಕ್ತದೊತ್ತಡದ ಮೇಲೆ ಪರಿಣಾಮವನ್ನ ಬೀರುತ್ತೆ ಅಂತ. ಹಾಗಿದ್ರೆ ಆಯುರ್ವೇದದ ಪ್ರಕಾರ ಯಾವ ರೀತಿ ಒಂದು ಪರಿಣಾಮವನ್ನ ಬೀರುತ್ತೆ ಅಂತ ಸರ್?
2: ಆಕ್ಚುಲಿ ಮೇಡಮ್, ಅಧಿಕ ರಕ್ತದೊತ್ತಡದಲ್ಲಿ ರಕ್ತನಾಳ ಅಂತ ಏನ್ ಹೇಳ್ತೀವಲ್ಲ, ಇದು ಸ್ಟ್ರೆಸ್ ಅಲ್ಲಿ ಕಿರಿದಾಗ್ತಾ ಹೋಗುತ್ತೆ ಬಿಕಾಸ್ ಆಫ್ ಹಾರ್ಮೋನಲ್ ಡಿಸ್ಟರ್ಬೆನ್ಸ್. ಇದನ್ನ ನಾವು ವ್ಯಾಸೋ ಕನ್ಸ್ಟ್ರಿಕ್ಷನ್ ಅಂತ ಹೇಳ್ತೀವಿ. ಈ ವ್ಯಾಸೋ ಕನ್ಸ್ಟ್ರಿಕ್ಷನ್ ಆಗೋದ್ರಿಂದ ಏನಾಗತ್ತೆ, ಅದು ವ್ಯಾಸ್ಕ್ಯುಲರ್ ರೆಸಿಸ್ಟೆನ್ಸ್ ಅಂದ್ರೆ ರಕ್ತ ಹರಿಲಿಕ್ಕೆ ಅದು ರೆಸಿಸ್ಟೆನ್ಸ್ ತೋರಿಸುತ್ತೆ. ಸೊ ಇದರಿಂದ ಏನಾಗತ್ತೆ, ರಕ್ತದೊತ್ತಡ ಜಾಸ್ತಿ ಆಗತ್ತೆ ಅಂತ ಹೇಳ್ತೀವಿ. ಇದರಲ್ಲಿ ಸುಮಾರು ರಿಸರ್ಚಸ್ ಆಗಿದ್ದಾವೆ. ಯಾರಲ್ಲಿ ಎರಡು ಗ್ರೂಪ್ ಮಾಡಿದ್ದಾರೆ, ಒಂದು ಯಾರಿಗೆ ಸ್ಟ್ರೆಸ್ ಇದೆ ಅದನ್ನೊಂದು ಗ್ರೂಪ್ ಮಾಡಿದ್ದಾರೆ, ಇನ್ನೊಂದರಲ್ಲಿ ಯಾರಲ್ಲಿ ಸ್ಟ್ರೆಸ್ ಇಲ್ಲ ಅದನ್ನೊಂದು ಗ್ರೂಪ್ ಮಾಡಿದ್ದಾರೆ. ಸೊ ಈ ಸ್ಟ್ರೆಸ್ಡ್ ಗ್ರೂಪ್ ಅಲ್ಲಿ ಏನು ಕಂಡು ಬಂತು ಅಂತಂದ್ರೆ, ಆ ರಕ್ತನಾಳಗಳ ಅಧ್ಯಯನ ಮಾಡಿದ್ರು ಅವರು. ಈ ರಕ್ತನಾಳಗಳಲ್ಲಿ ಕೆಲವೊಂದು ಇನ್ಫ್ಲಮೇಷನ್ ಅಂತ ಸ್ಟಾರ್ಟ್ ಆಗತ್ತೆ. ಈ ಇನ್ಫ್ಲಮೇಷನ್ ಇಂದ ಏನಾಗತ್ತೆ, ಅದು ಎಂಡೋಥೀಲಿಯಂ ಅಂತ ಒಂದು ಲೇಯರ್ ಇರುತ್ತೆ ರಕ್ತನಾಳದಲ್ಲಿ, ಅದು ತನ್ನ ಫಂಕ್ಷನ್ ಅನ್ನು ಇಂಪೇರ್ ಮಾಡ್ಕೊಳ್ಳುತ್ತೆ, ಅಂದ್ರೆ ತನ್ನ ಇಂಬ್ಯಾಲೆನ್ಸ್ ಮಾಡ್ಕೊಳ್ಳುತ್ತೆ. ಇದರಿಂದ ಏನಾಗತ್ತೆ, ವ್ಯಾಸೋ ಕನ್ಸ್ಟ್ರಕ್ಷನ್ ರಕ್ತನಾಳ ಕಿರಿದಾಗತ್ತೆ. ಸೊ ಈ ರಕ್ತನಾಳ ಕಿರಿದಾಗೋದ್ರಿಂದ ರಕ್ತದ ಪರಿಚರಣೆಗೆ ಅದು ಅಡೆತಡೆ ಉಂಟು ಮಾಡಿ, ಇದರಿಂದ ಏನಾಗತ್ತೆ, ರಕ್ತದೊತ್ತಡ ಜಾಸ್ತಿ ಆಗುತ್ತೆ. ಸೊ ಈಗಿನ ಜನರೇಷನ್ ಅಲ್ಲಿ ಈ ಬಿಕಾಸ್ ಆಫ್ ಸ್ಟ್ರೆಸ್ ದಿಸ್ ವ್ಯಾಸ್ಕ್ಯುಲರ್ ಇನ್ಫ್ಲಮೇಷನ್ ಅಂಡ್ ಎಂಡೋಥೀಲಿಯಲ್ ಡಿಸ್ಫಂಕ್ಷನ್, ಇದರಿಂದ ರಕ್ತದೊತ್ತಡ ಜಾಸ್ತಿ ಆಗಬಹುದು ಅಂತ ನಾವು ಹೇಳ್ತೇವೆ.
1: ಸರ್, ಈಗ ಯೋಗ ಮತ್ತೆ ಧ್ಯಾನದಿಂದ ಈ ಒಂದು ಹೈಪರ್ ಟೆನ್ಷನ್ ಅನ್ನ ನಿಯಂತ್ರಣದಲ್ಲಿಡಲು ಸಹಾಯಕ ಆಗುತ್ತೆ?
2: ಡೆಫಿನೆಟ್ಲಿ ಮೇಡಮ್, ಈಗಿನ ಜನರೇಷನ್ ಅಲ್ಲಿ ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಅಂತ ನಾವು ಹೇಳ್ಬಹುದು. ಬಿಕಾಸ್ ಸ್ಟ್ರೆಸ್ ಇಸ್ ಒನ್ ಆಫ್ ದ ಸ್ಟ್ರಾಂಗ್ ರಿಸ್ಕ್ ಫ್ಯಾಕ್ಟರ್ ಅಂತ ನಾವು ಹೇಳ್ತೀವಿ. ಸೊ ಈ ಸ್ಟ್ರೆಸ್ ಅನ್ನ ನಾವು ನಿಯಂತ್ರಣದಲ್ಲಿ ಇಡಬೇಕಾದ್ರೆ ಪ್ರೈಮರಿಲಿ ನಾವು ಕೆಲವೊಂದು ಮೆಡಿಟೇಷನ್ ಅಥವಾ ಪ್ರಾಣಾಯಾಮ ಅಥವಾ ಯೋಗ ಈ ಅಭ್ಯಾಸಗಳನ್ನು ಮಾಡೋದ್ರಿಂದ ಮಾನಸಿಕವಾಗಿ ನಾವು ನಿಯಂತ್ರಣದಲ್ಲಿ ಇಟ್ಕೋಬಹುದು. ಸುಮಾರು ಸ್ಟಡೀಸ್ ಆಗಿದ್ದಾವೆ. ಈ ಧ್ಯಾನ ಮತ್ತು ಯೋಗಾಸನ ಅಥವಾ ಪ್ರಾಣಾಯಾಮ ಮಾಡೋದ್ರಿಂದ ನಮ್ಮಲ್ಲಿ ಪ್ಯಾರಾಸಿಂಪ್ಯಾಥೆಟಿಕ್ ಸಿಸ್ಟಮ್ ಆಕ್ಟಿವೇಟ್ ಆಗುತ್ತೆ ಅಂತ ಹೇಳಿ. ಸೊ ಈ ಪ್ಯಾರಾಸಿಂಪ್ಯಾಥೆಟಿಕ್ ಸಿಸ್ಟಮ್ ಆಕ್ಟಿವೇಟ್ ಆದ ತಕ್ಷಣ ಆಟೋಮೆಟಿಕಲಿ ಹಾರ್ಟ್ ರೇಟ್ ಆಗ್ಬಹುದು ಅಥವಾ ಬ್ಲಡ್ ಪ್ರೆಷರ್ ಫಾಲ್ ಆಗುತ್ತೆ. ಸೊ ಇದರಲ್ಲಿ ರಿಸರ್ಚಸ್ ಆಲ್ರೆಡಿ ಆಗಿದ್ದಾವೆ. ಸೊ ಇದರಿಂದ ನಾವು ರಕ್ತನಾಳಗಳ ಹೆಲ್ತ್ ಅಂತ ಏನು ಎಂಡೋಥೀಲಿಯಂ ಅಂತ ಹೇಳ್ತೀವಲ್ಲ, ಅದರದ್ದು ಹೆಲ್ತ್ ಕೂಡ ಇಂಪ್ರೂವ್ಮೆಂಟ್ ಆಗಿರೋ ಸಾಕಷ್ಟು ಉದಾಹರಣೆಗಳಿದ್ದಾವೆ. ಕೊನೆಯದಾಗಿ ವ್ಯಾಸೋ ಡೈಲೇಟರಿ ಎಫೆಕ್ಟ್ ಇರುತ್ತೆ ಈ ಧ್ಯಾನ ಮತ್ತು ಪ್ರಾಣಾಯಾಮದಿಂದ. ಯಾಕಂದ್ರೆ ಯಾವ ವ್ಯಕ್ತಿ ಈ ಪ್ರಾಣಾಯಾಮಗಳನ್ನು ನಿರಂತರವಾಗ್ತಾನೆ ಅವನಲ್ಲಿ ನೈಟ್ರಿಕ್ ಆಕ್ಸೈಡ್ ರಿಲೀಸ್ ಆಗುತ್ತೆ ಮೇಡಮ್ ರಕ್ತನಾಳಗಳಲ್ಲಿ. ಸೊ ಈ ನೈಟ್ರಿಕ್ ಆಕ್ಸೈಡ್ ರಕ್ತನಾಳಗಳನ್ನು ಹಿರಿದು ಅಥವಾ ಡೈಲೇಟೇಷನ್ ಮಾಡೋದ್ರಲ್ಲಿ ಸಹಾಯಕಾರಿ. ಸೊ ಇದರಿಂದ ಆಟೋಮ್ಯಾಟಿಕ್ಲಿ ರಕ್ತದೊತ್ತಡ ಕಡಿಮೆ ಆಗುತ್ತೆ. ಸೊ ಡೆಫಿನೆಟ್ಲಿ ಈ ಪ್ರಾಣಾಯಾಮಗಳಾಗ್ಬೋದು, ಎಸ್ಪೆಷಲಿ ಓಂಕಾರ ಪ್ರಾಣಾಯಾಮ ಅಥವಾ ಭ್ರಾಮರಿ ಪ್ರಾಣಾಯಾಮ ಮತ್ತು ಕೆಲವೊಂದು ಮೆಡಿಟೇಷನ್. ಸೊ ಈ ಟೆಕ್ನಿಕ್ಸಿಂದ ಡೆಫಿನೆಟ್ಲಿ ರಕ್ತದೊತ್ತಡ ಕಡಿಮೆ ಆಗುತ್ತೆ.
1: ಖಂಡಿತ ಸರ್. ಸರ್, ಇನ್ನು ಆಯುರ್ವೇದ ಚಿಕಿತ್ಸೆಯಿಂದ ಈ ಒಂದು ಹೈ ಬಿ ಪಿಯನ್ನ ಸಹಜವಾಗಿ ನಿಯಂತ್ರಿಸಬಹುದು ಅಂತ?
2: ಎಸ್ ಮೇಡಮ್, ಇದಕ್ಕೆ ಆಯುರ್ವೇದದಲ್ಲಿ ನಿಖರವಾದ ಚಿಕಿತ್ಸೆ ಇಲ್ಲದೆ ಹೋದ್ರೂ ಕೂಡ ಕೆಲವೊಂದು ಸ್ಟೇಜಿಂಗ್ ಅಂತ ಹೇಳ್ತೀವಿ ಮೇಡಮ್. ಬಿಕಾಸ್ ಈ ಹೈಪರ್ ಟೆನ್ಷನ್ ಅಲ್ಲಿ ಮೈಲ್ಡ್, ಮಾಡ್ರೇಟ್ ಮತ್ತು ಸಿವಿಯರ್ ಕ್ಯಾಟಗರಿ ಮಾಡ್ತೀವಿ. ಸೊ ಮೈಲ್ಡ್ ಟು ಮಾಡ್ರೇಟ್ ಹೈಪರ್ ಟೆನ್ಷನ್ ಅಲ್ಲಿ ಕೆಲವೊಂದು ನಮ್ಮ ಆಯುರ್ವೇದ ಚಿಕಿತ್ಸಾ ವಿಧಾನಗಳಿಂದ ರಕ್ತದೊತ್ತಡವನ್ನು ನಾವು ನಿಯಂತ್ರಣದಲ್ಲಿ ಇಡಬಹುದು. ಈವನ್ ನಮ್ಮ ಆಯುರ್ವೇದ ಆಸ್ಪತ್ರೆಯಲ್ಲೂ ಕೂಡ ನಮ್ಮದು ಹೃದಯ ವಿಭಾಗ ಅಂತ ಒಂದು ಓ ಪಿ ಡಿ ಇದೆ ಫಾರ್ ಹಾರ್ಟ್ ಪೇಷಂಟ್ ಅಂತ ಹೇಳಿ. ಸುಮಾರು ಪೇಷಂಟ್ಗಳು ನಮ್ಮ ಆಯುರ್ವೇದ ಆಸ್ಪತ್ರೆಗೆ ಬಂದು ಇಲ್ಲಿ ಮೈಲ್ಡ್ ಟು ಮಾಡ್ರೇಟ್ ಹೈಪರ್ ಟೆನ್ಷನ್ ಅಲ್ಲಿ ಬೇರೆ ಯಾವುದೇ ಅನ್ಯ ವಿಧ ಪದ್ಧತಿಗಳ ಔಷಧಗಳ ಸಹಾಯ ಇಲ್ಲದೆ ಕೇವಲ ಆಯುರ್ವೇದ ಚಿಕಿತ್ಸಾ ಪದ್ಧತಿಯಿಂದ ತಮ್ಮ ರಕ್ತದೊತ್ತಡವನ್ನು ನಿಯಂತ್ರಣದಲ್ಲಿ ಇಟ್ಟುಕೊಂಡಿದ್ದಾರೆ. ಇದರಲ್ಲಿ ಕೆಲವೊಂದು ಪಂಚಕರ್ಮ ಚಿಕಿತ್ಸಾ ವಿಧಾನಗಳು ಇದ್ದಾವೆ, ಕೆಲವೊಂದು ಕಷಾಯ ಅಥವಾ ಟ್ಯಾಬ್ಲೆಟ್ ರೂಪದಲ್ಲೂ ಕೂಡ ಕೆಲವೊಂದು ಚಿಕಿತ್ಸಾ ವಿಧಾನಗಳಿದೆ. ಸೊ ಇದರಿಂದ ನಾವು ಏನು ಪ್ರೈಮರಿ ಆಬ್ಜೆಕ್ಟಿವ್ ನಮ್ದು ಟ್ರೀಟ್ಮೆಂಟ್ ಗೋಲ್ಸ್ ಏನು ಅಂತಂದರೆ, ನಮ್ಮ ದೇಹವನ್ನು ಶುದ್ಧೀಕರಿಸೋದು, ದಿಸ್ ಇಸ್ ಪ್ರೈಮರಿ ಗೋಲ್. ನಮ್ಮಲ್ಲಿ ವಿರೇಚನ ಕರ್ಮ ಅಂತ ಒಂದು ಚಿಕಿತ್ಸೆ ಇದೆ, ಇದು ನಮ್ಮ ಶರೀರದ ರಕ್ತ ಮತ್ತು ಪಿತ್ತದಲ್ಲಿ ಇರ್ತಕ್ಕಂಥ ಕಲ್ಮಶಗಳನ್ನು ಹೊರಗಡೆ ಹಾಕುತ್ತೆ. ಫಾರ್ ಎಕ್ಸಾಂಪಲ್, ಈಗ ನಾವು ಹೈಪರ್ ಟೆನ್ಷನ್ ಅಲ್ಲಿ ನೋಡಿದ್ರೆ ಎಕ್ಸೆಸಿವ್ ಸಾಲ್ಟ್ ಇಂಟೇಕ್ ಅಥವಾ ಸೋಡಿಯಂ ಮತ್ತೆ ಆಲ್ಕೋಹಾಲ್ ಟೊಬ್ಯಾಕೋ ತಗೊಳ್ಳೋದ್ರಿಂದ ರಕ್ತದ ದುಷ್ಟಿ ಆಗುತ್ತೆ, ಆಮೇಲೆ ಕೆಲವೊಂದು ಲಿಪಿಡ್ಸ್ ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತೆ. ಸೊ ಇದರಿಂದ ರಕ್ತ ಕೆಟ್ಟು ಹೋಗುತ್ತೆ. ಸೊ ಈ ಕೆಟ್ಟ ರಕ್ತವನ್ನ ನಾವು ವಿರೇಚನ ಚಿಕಿತ್ಸೆ ಮೂಲಕ ನಾವು ಶುದ್ಧೀಕರಣ ಮಾಡ್ತೀವಿ. ಅದರಿಂದ ಏನಾಗುತ್ತೆ, ರಕ್ತದೊತ್ತಡ ಅದು ವಿಸ್ಕೋಸಿಟಿ ಕಡಿಮೆ ಆಗುತ್ತೆ ರಕ್ತದ. ಸೊ ಅವಾಗ ಬ್ಲಡ್ ಫ್ಲೋ ನಾರ್ಮಲ್ ಆಗುತ್ತೆ. ಸೊ ಇದು ಒಂದು ವಿಧಾನ. ಈ ವಿರೇಚನ ಆದ್ಮೇಲೆ ನೆಕ್ಸ್ಟ್ ಕೆಲವೊಂದು ಶಮನ ರೂಪಿ ಔಷಧಗಳು ಅಂತ ಇದಾವೆ, ಯಾವ ಹೈಪರ್ ಟೆನ್ಷನ್ ಅಲ್ಲಿ ಉಪಯುಕ್ತ ಆಗಿರ್ತಕ್ಕಂಥ ಕೆಲವೊಂದು ಔಷಧಿಗಳು, ಕೆಲವೊಂದು ಕಷಾಯ ರೂಪದಲ್ಲಿದ್ದಾವೆ, ಕೆಲವೊಂದು ಚೂರ್ಣ ರೂಪದಲ್ಲಿದ್ದಾವೆ. ಸೊ ಇವುಗಳ ಸಹಾಯದಿಂದ ಡೆಫಿನೆಟ್ಲಿ ಮೈಲ್ಡ್ ಟು ಮಾಡರೇಟ್ ಈ ಹೈಪರ್ ಟೆನ್ಷನ್ ಅಲ್ಲಿ ನಾವು ರಕ್ತದೊತ್ತಡವನ್ನು ಸಹಜ ಸ್ಥಿತಿಗೆ ನಾವು ತರಬಹುದು. ಇನ್ ಕೇಸ್ ಆಫ್ ಸಿವಿಯರ್ ಹೈಪರ್ ಟೆನ್ಷನ್ ಅಲ್ಲಿ ಅವಾಗ ಮಾತ್ರ ಲೈಕ್ ಅಲೋಪತಿ ವೈದ್ಯ ಪದ್ಧತಿಯ ಚಿಕಿತ್ಸೆ ಸಹಾಯ ಬೇಕಾಗುತ್ತೆ.
1: ಸರ್, ಮನೆ ಮದ್ದು ಅಂತ ಏನಾದರೂ ಇದೆಯಾ?
2: ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಮೇಡಮ್, ಬಿಕಾಸ್ ಹೈಪರ್ ಟೆನ್ಷನ್ ಇಸ್ ಎ ಲೈಫ್ ಸ್ಟೈಲ್ ಡಿಸೀಸ್ ಅಂಡ್ ಡಯಟ್ ಇದು ರೋಗ ಜನಕದಲ್ಲಿ ಮತ್ತು ರೋಗ ಹರಣದಲ್ಲಿ ಅತಿ ಪ್ರಾಮುಖ್ಯತೆಯನ್ನು ಪಡೆದಿದೆ. ಸೊ ಡೆಫಿನೆಟ್ಲಿ ಆಹಾರ ಕ್ರಮಗಳನ್ನು ನಾವು ಬದಲಾವಣೆ ಮಾಡಿಕೊಂಡ್ರೆ ರಕ್ತದೊತ್ತಡವನ್ನು ಔಷಧಿಗಳ ಸಹಾಯ ಇಲ್ಲದೇನೂ ನಾವು ಚಿಕಿತ್ಸೆ ಮಾಡ್ಬೋದು. ಸೊ ನಮ್ದು ಫಸ್ಟ್ ಪ್ರೈಮರಿ ಲೈನ್ ಆಫ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತೀವಿ. ಸೊ ಈ ಪ್ರೈಮರಿ ಲೈನ್ ಆಫ್ ಮ್ಯಾನೇಜ್ಮೆಂಟ್ ಅಲ್ಲಿ ಫಸ್ಟ್ ನಾವು ಆಹಾರ ಪದ್ಧತಿಯನ್ನು ನಾವು ರೆಕ್ಟಿಫೈ ಅಥವಾ ಕರೆಕ್ಷನ್ ಮಾಡ್ತೀವಿ. ಸೊ ಈ ಆಹಾರ ಪದ್ಧತಿಗಳಲ್ಲಿ ಫಸ್ಟ್ ನಾವು ಅಡುಗೆನಲ್ಲಿ ಬಳಸ್ತಕ್ಕಂಥ ಉಪ್ಪಿನ ಪ್ರಮಾಣವನ್ನು ಪ್ರತಿಯೊಬ್ಬರಿಗೂ 5-6 ಗ್ರಾಂ ವರೆಗೂ ಅಷ್ಟೇ ಸೇವನೆ ಮಾಡಬೇಕು ಒಂದು. ಎರಡನೇದು ಅತಿ ಕೊಬ್ಬು ಪದಾರ್ಥಗಳು, ಫಾರ್ ಎಕ್ಸಾಂಪಲ್ ಆಯಿಲ್ ಫ್ರೈಡ್ ಐಟಮ್ಸ್ ಅಂತ ಹೇಳ್ತೀವಿ. ಸೊ ಈ ಎಲ್ಲ ಅವುಗಳನ್ನು ಆದಷ್ಟು ಕಡಿಮೆ ಮಾಡಬೇಕು. ಥರ್ಡ್ ಥಿಂಗ್, ಪ್ಯಾಕ್ಡ್ ಫುಡ್ ಅಥವಾ ಜಂಕ್ ಫುಡ್ಸ್ ಅಂತ ನಾವು ಹೇಳ್ತೀವಿ. ಸೊ ಇದರಲ್ಲೂ ಕೂಡ ಮೈದಾ ಐಟಮ್ಸ್ ಆಗಿರ್ಬೋದು ಅಥವಾ ಅದೆಲ್ಲ ಪ್ರೋಸೆಸ್ಡ್ ಫುಡ್ಸ್ ಇರ್ತವೆ. ಸೊ ಇವುಗಳನ್ನು ನಾವು ಬಿಡಬೇಕು ಅಥವಾ ಕಡಿಮೆ ಮಾಡಬೇಕಾಗತ್ತೆ. ಸೊ ಇವುಗಳನ್ನು ಕಡಿಮೆ ಮಾಡೋದ್ರಿಂದ ಮತ್ತೆ ಯಾವ ಆಹಾರ ಲೈಕ್ ಪೊಟ್ಯಾಷಿಯಂ ರಿಚ್ ಡಯಟ್ ಅಂತ ಹೇಳ್ತೀವಿ, ಫಾರ್ ಎಕ್ಸಾಂಪಲ್ ರಿಚ್ ಇನ್ ವೆಜಿಟೇಬಲ್ಸ್ ಫ್ರೂಟ್ಸ್ ಅಂತ ಹೇಳ್ತೀವಿ, ಯಾವ ತರಕಾರಿಗಳನ್ನು ಹೆಚ್ಚಿನ ಪ್ರಮಾಣದಲ್ಲಿ ತಿನ್ನೋದ್ರಿಂದ, ಫೈಬರ್ ಡಯಟನ್ನು ಹೆಚ್ಚಿನ ಪ್ರಮಾಣದಲ್ಲಿ ತಿನ್ನೋದು, ಮತ್ತು ಸೀಸನಲ್ ಫ್ರೂಟ್ಸ್ ಇವುಗಳನ್ನು ತಗೊಳ್ಳೋದ್ರಿಂದ ದೇಹದಲ್ಲಿ ಇನ್ಫ್ಲಮೇಷನ್ ಅಥವಾ ವ್ಯಾಸ್ಕ್ಯುಲರ್ ಇನ್ಫ್ಲಮೇಷನ್ ಆಟೋಮ್ಯಾಟಿಕಲಿ ಕಡಿಮೆ ಆಗುತ್ತೆ, ಎಂಡೋಥೀಲಿಯಲ್ ಫಂಕ್ಷನ್ ಇಂಪ್ರೂವ್ ಆಗುತ್ತೆ, ನೈಟ್ರಿಕ್ ಆಕ್ಸೈಡ್ ರಿಲೀಸ್ ಚೆನ್ನಾಗುತ್ತೆ. ಸೊ ಡೆಫಿನೆಟ್ಲಿ ಈ ಆಹಾರ ಕ್ರಮಗಳನ್ನು ನಾವು ಅನುಸರಣೆ ಮಾಡೋದ್ರಿಂದ ರಕ್ತದೊತ್ತಡವನ್ನು ನಿಯಂತ್ರಣದಲ್ಲಿ ತರಬಹುದು. ಮತ್ತೆ ಇನ್ನೊಂದು, ಮನೆ ಮದ್ದುಗಳಲ್ಲಿ ಅಂದರೆ ಫಾರ್ ಎಕ್ಸಾಂಪಲ್ ಅಡುಗೆನಲ್ಲಿ ಈಗ ಬೆಳ್ಳುಳ್ಳಿಗಳನ್ನು ಯೂಸ್ ಮಾಡ್ಬೋದು. ಈ ಬೆಳ್ಳುಳ್ಳಿ ಅದು ಸೈಂಟಿಫಿಕಲಿ ಪ್ರೂವ್ ಆಗಿದೆ, ಇಟ್ ಇಸ್ ಆ್ಯಂಟಿ ಲಿಪಿಡೆಮಿಕ್ ಅಂತ ಹೇಳ್ತೀವಿ, ಇದು ಕೊಲೆಸ್ಟ್ರಾಲನ್ನು ನಿಯಂತ್ರಣದಲ್ಲಿರುತ್ತೆ. ಎರಡನೇದನ್ನು ಇನ್ಫ್ಲಮೇಷನ್ ಆಗದೇ ಇರೋ ಥರ ನೋಡ್ಕೊಳ್ತೀವಿ, ಈಗ ರಕ್ತನಾಳಗಳಲ್ಲಿ ಬಾವು ಬರದೇ ಇರೋ ಥರ ನೋಡ್ಕೊಳ್ಳುತ್ತೆ. ಮತ್ತು ಇದು ಬೆಳ್ಳುಳ್ಳಿ ಅಥವಾ ಲಶೂನ್ ಅಂತ ನಮ್ಮ ಆಯುರ್ವೇದದಲ್ಲಿ ಇದು ಏನಾಗುತ್ತೆ, ಎಂಡೋಥೀಲಿಯಲ್ಲಿ ಡೈಲಿಟೇಷನ್ ಮಾಡುತ್ತೆ, ವ್ಯಾಸ್ಕ್ಯುಲರ್ ಡೈಲಿಟೇಷನ್ ಮಾಡುತ್ತೆ. ಸೊ ಅದರಿಂದ ಆಹಾರದಲ್ಲಿ ನಾವು ಬೆಳ್ಳುಳ್ಳಿಗಳನ್ನು ಉಪಯೋಗಿಸ್ಕೋಬೇಕು. ಎರಡನೇದು ಅರಿಶಿನ ಅಂತ ಹೇಳ್ತೀವಿ, ಯೂಶ್ವಲಿ ನಮ್ಮ ಭಾರತೀಯ ಆಹಾರ ಪದ್ಧತಿನಲ್ಲಿ ಎಲ್ಲರೂ ಅರಿಶಿನ ಯೂಸ್ ಮಾಡ್ತೀವಿ, ಇದು ಆ್ಯಂಟಿ ಇನ್ಫ್ಲಮೇಟರಿ ಮತ್ತು ವ್ಯಾಸೋ ಡೈಲೇಟರಿ ಎಫೆಕ್ಟ್. ಸೊ ಅರಿಶಿನ ನಾವು ಯೂಸ್ ಮಾಡಬೇಕು. ಮತ್ತು ಈಗ ಸ್ಪೈಸಸ್ಸಲ್ಲಿ ಈಗ ಲವಂಗ, ಕಾಳು ಮೆಣಸು ಇವನ್ನೆಲ್ಲ ಬಳಸೋದ್ರಿಂದ ಡೆಫಿನೆಟ್ಲಿ ರಕ್ತದೊತ್ತಡವನ್ನು ಪ್ರೈಮರಿ ಲೆವೆಲಲ್ಲೇ ನಾವು ನಿಯಂತ್ರಣದಲ್ಲಿ ಇಡಬಹುದು.
1: ಅಂದರೆ ಸರ್, ನಮ್ಮ ದಿನಚರಿಯನ್ನು ಅಂದರೆ ಆಹಾರ ಪದ್ಧತಿ ಆಗಿರ್ಬೋದು, ಜೀವನ ಶೈಲಿಯನ್ನು ಆರೋಗ್ಯಕರವಾಗಿ ಬದಲಾವಣೆ ಮಾಡಿಕೊಂಡ್ರೆ ಖಂಡಿತ ಈ ಒಂದು ಹೈಪರ್ ಟೆನ್ಷನನ್ನು ನಾವು ನಿಯಂತ್ರಣದಲ್ಲಿ ಇಟ್ಕೊಳ್ಬಹುದು ಅಂತ ತಾವು ತಿಳಿಸ್ತಾ ಇದ್ದೀರಿ.
2: ಡೆಫಿನೆಟ್ಲಿ ಮೇಡಮ್. ಒನ್ ಮೋರ್ ಇಂಪಾರ್ಟೆಂಟ್ ಥಿಂಗ್ ಈಸ್ ಫಿಸಿಕಲ್ ಆಕ್ಟಿವಿಟಿ ಮೇಡಮ್. ಒನ್, ಡಯಟ್ ಈಸ್ ಒನ್ ಪ್ರೈಮರಿ ಆಸ್ಪೆಕ್ಟ್. ಸೆಕೆಂಡ್, ಈಕ್ವಲ್ ಇಂಪಾರ್ಟೆನ್ಸ್ ಈಸ್ ಫಿಸಿಕಲ್ ಆಕ್ಟಿವಿಟಿ ಅಂತ ಹೇಳ್ತೇವೆ, ಅಂದರೆ ಶಾರೀರಿಕ ಶ್ರಮ. ಯಾವ ವ್ಯಕ್ತಿನಲ್ಲಿ ಶಾರೀರಿಕ ಶ್ರಮ ಆಪ್ಟಿಮಮ್ ಇರುತ್ತೆ ಅವನಲ್ಲಿ ಬ್ಲಡ್ ಪ್ರೆಷರ್ ಆಟೋಮ್ಯಾಟಿಕಲಿ ಕಡಿಮೆ ಇರುತ್ತೆ. ರೆಕಮೆಂಡೆಡ್ ಫಾರ್ ಎಕ್ಸಸೈಸಸ್ ಅಂದರೆ ವಾಕಿಂಗ್ ಆಗ್ಬೋದು ಅಥವಾ ಸ್ವಿಮ್ಮಿಂಗ್ ಆಗ್ಬೋದು ಅಥವಾ ಸೈಕ್ಲಿಂಗ್ ಆಗ್ಬೋದು, ಏರೋಬಿಕ್ ಎಕ್ಸಸೈಸಸ್ ಅಂತ ಹೇಳ್ತೀವಿ. ಬಟ್ ವೇಟ್ ಲಿಫ್ಟಿಂಗು ಜಿಮ್ ಆಕ್ಟಿವಿಟಿ ಮಾಡೋ ಹಾಗಿಲ್ಲ, ಇದರಿಂದ ರಕ್ತದೊತ್ತಡ ಜಾಸ್ತಿ ಆಗುತ್ತೆ. ಸೊ ಪ್ರಿಫರಬಲಿ ಫಿಸಿಕಲ್ ಆಕ್ಟಿವಿಟೀಸ್ ಅಂದರೆ ವಾಕಿಂಗ್, ಸೈಕ್ಲಿಂಗ್ ಆರ್ ಸ್ವಿಮ್ಮಿಂಗ್, ಇವುಗಳನ್ನು ಮಾಡೋದ್ರಿಂದ ಡೆಫಿನೆಟ್ಲಿ ರಕ್ತದೊತ್ತಡವನ್ನು ನಾವು ನಿಯಂತ್ರಣದಲ್ಲಿ ಇಡಬಹುದು. ಸೊ ಆಹಾರ ಮತ್ತು ಜೀವನ ಶೈಲಿ ಮತ್ತು ಮಾನಸಿಕ ಒತ್ತಡ ನಿಯಂತ್ರಣ, ಇವು ಮೂರನ್ನು ನಾವು ಬ್ಯಾಲೆನ್ಸ್ ಮಾಡಿದ್ರೆ ನಿಖರವಾಗಿಯೂ ನಾವು ಹೈಪರ್ ಟೆನ್ಷನನ್ನು ಪ್ರಾಥಮಿಕ ಹಂತದಲ್ಲಿ ಔಷಧಿಗಳ ಸಹಾಯ ಇಲ್ಲದೇ ಡೆಫಿನೆಟ್ಲಿ ನಾವು ನಿಯಂತ್ರಣದಲ್ಲಿ ಇಡಬಹುದು.
1: ಖಂಡಿತ ಸರ್. ಸ್ನೇಹಿತರೆ, ಈಗ ಕಾರ್ಯಕ್ರಮದಲ್ಲಿ ಚಿಕ್ಕದೊಂದು ವಿರಾಮ.

0: Delhi Society's Dr. Prabhakar Kore Super Speciality Hospital. Cure for all health-related problems. Experienced doctors and ultra-modern facilities ke saath. KLE Society's Dr. Prabhakar Kore Super Speciality Hospital and Medical Research Center. Nehru Nagar, Belagavi. Call 08312473777.
1: ವಿರಾಮದ ನಂತರ ಮತ್ತೆ ಪ್ರೀತಿಯ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ವೇಣುಧ್ವನಿ 90.4 FM. ಹೈಪರ್ ಟೆನ್ಷನ್ ದಿನಾಚರಣೆಯ ಅಂಗವಾಗಿ ಇಂದು ನಮ್ಮೊಂದಿಗೆ ಮಾಹಿತಿಯನ್ನ ಹಂಚಿಕೊಳ್ತಾ ಇದ್ದಾರೆ ಶ್ರೀ ಬಿಎಂ ಕಂಕನವಾಡಿ ಆಯುರ್ವೇದ ಮಹಾವಿದ್ಯಾಲಯದ ಪಂಚಕರ್ಮ ವಿಭಾಗ ಮತ್ತು ಹೃದಯ ವಿಭಾಗದ ಪ್ರಾಧ್ಯಾಪಕರು ಎಚ್ಒಡಿ ಆದಂತಹ ಡಾಕ್ಟರ್ ರಾಜಶೇಖರ್ ಸಣ್ಪೇಟಿಯವರು. ಸರ್, ಇವಾಗ ನಿದ್ರೆಯ ಕೊರತೆ, ನಿದ್ರಾಹೀನತೆ, ಈ ಒಂದು ರಕ್ತದೊತ್ತಡದ ಮೇಲೆ ಇದು ಯಾವ ರೀತಿ ಪರಿಣಾಮವನ್ನು ಬೀರುತ್ತೆ
2: ಮೇಡಮ್? ನಮ್ಮ ಆಯುರ್ವೇದದಲ್ಲಿ ನಿದ್ರೆಗೆ ಒಂದು ಬಹಳ ಪ್ರಾಮುಖ್ಯತೆಯನ್ನು ಕೊಟ್ಟಿದ್ದಾರೆ. ಅಂದರೆ ನಮ್ಮ ಸ್ವಾಸ್ಥ್ಯ ಮೂರು ಮೇಲೆ ಅವಲಂಬಿತ ಆಗಿರ್ತದೆ. ಒಂದು ಆಹಾರ, ಎರಡನೇದು ನಿದ್ರಾ, ಮೂರನೇದು ಬ್ರಹ್ಮಚರ್ಯ. ಇವು ತ್ರಯೋಪಸ್ತಂಭ ಅಂತ ನಾವು ಹೇಳ್ತೀವಿ. ಅಂದ್ರೆ ಒಬ್ಬ ವ್ಯಕ್ತಿಯ ಸ್ವಾಸ್ಥ್ಯವನ್ನು ಕಾಪಾಡಲಿಕ್ಕೆ ಇವು ಅತಿ ಪ್ರಾಮುಖ್ಯ. ಸೊ ಇದರಲ್ಲಿ ನಿದ್ರಾಹೀನತೆ, ದಿಸ್ ಇಸ್, ಇದು ಕೂಡ ಒಂದು ರಕ್ತದೊತ್ತಡ ಏರ್ಪೇರ್ ಆಗಲಿಕ್ಕೆ ಅದೊಂದು ಪ್ರಾಮುಖ್ಯ ಕಾರಣ. ಯಾಕೆ ಅಂತಂದ್ರೆ ನಾವು ಬೆಳಗ್ಗೆಯಿಂದ ಸಾಯಂಕಾಲದಲ್ಲಿ ನಮ್ಮ ದೇಹದಲ್ಲಿ ಸಿಂಪ್ಯಾಥೆಟಿಕ್ ಸಿಸ್ಟಮ್ ಆಕ್ಟಿವೇಟ್ ಇರುತ್ತೆ. ಆಕ್ಟಿವ್ ಇದ್ದಾಗ ನಾವು ನಿದ್ರೆಯಲ್ಲಿದ್ದಾಗ ಏನಾಗುತ್ತೆ, ನಮ್ಮ ದೇಹ ರೆಸ್ಟಿಗೆ ಹೋಗುತ್ತೆ. ಅವಾಗ ಪ್ಯಾರಾಸಿಂಪ್ಯಾಥೆಟಿಕ್ ಸಿಸ್ಟಮ್ ಅಂತ ಹೇಳಿ ಅದು ಆಕ್ಟಿವೇಟ್ ಇರುತ್ತೆ. ಇದು ಥ್ರೋಟ್ ದ ನೈಟ್ ಇದು ಆಕ್ಟಿವೇಟ್ ಇದ್ರೆ ಪ್ರತಿಯೊಂದು ದೇಹದ ಪ್ರತಿಯೊಂದು ಅಂಗ ಅವಯವಗಳು ರೆಸ್ಟ್ ಅಲ್ಲಿ ಇರುತ್ತೆ. ಫಾರ್ ಎಕ್ಸಾಂಪಲ್, ನಾವು ಈಗ ಬಿಕಾಸ್ ಆಫ್ ಟೀ ಹ್ಯಾಬಿಟ್ ಇರ್ಬೋದು, ಸ್ಟ್ರೆಸ್ ಇರ್ಬೋದು, ಆಲ್ಕೋಹಾಲ್ ಇರ್ಬೋದು, ಇದರಿಂದ ನಿದ್ರೆ ವಿಪರೀತ ಆಯಿತು ಅಥವಾ ನಿದ್ರಾಹೀನತೆ ಆಯಿತು ಅಂತಂದ್ರೆ ಏನಾಗುತ್ತೆ, ದೇಹ ರೆಸ್ಟಿಗೆ ಹೋಗೋದಿಲ್ಲ. ಸೊ ಆಟೋಮೆಟಿಕಲಿ ಏನಾಗುತ್ತೆ, ನೈಟಲ್ಲೂ ಕೂಡ ಸಿಂಪ್ಯಾಥೆಟಿಕ್ ಸಿಸ್ಟಮ್ ಆಕ್ಟಿವೇಟ್ ಆಗುತ್ತೆ. ಅಂದರೆ ಹಾರ್ಟಿಗೆ ನಾವು ರೆಸ್ಟನ್ನೇ ಕೊಡೋದಿಲ್ಲ. ಸೊ ನಾವು ಬರ್ಡನ್ ಮಾಡ್ತಾ ಹೋಗ್ತಾ ಇದ್ದೇವೆ. ಇದ್ರ ಬರ್ಡನ್ ಆಗೋದ್ರಿಂದ ಏನಾಗುತ್ತೆ, ನ್ಯಾಚುರಲಿ ರಕ್ತದೊತ್ತಡದಲ್ಲಿ ಏರುಪೇರು ಆಗುತ್ತೆ. ಸೊ ಅದಕ್ಕೆ ಈಗ ನೀವು ವೈದ್ಯಕೀಯ ಮಾಡರ್ನ್ ವೈದ್ಯಕೀಯ ಪದ್ಧತಿನಲ್ಲಿ ಹೋದರೆ ಫಸ್ಟ್ ಅವರು ಮೆಡಿಸಿನ್ ಕೊಡೋದು ನಿದ್ರೆ ಬರಲಿಕ್ಕೆ. ಫಸ್ಟ್ ಆಂಗ್ಸಿಟ್ ಅಂತ ಒಂದು ಮೆಡಿಸಿನ್ ಇದೆ, ಫಸ್ಟ್ ಲೈನ್ ಆಫ್ ಟ್ರೀಟ್ಮೆಂಟ್ ಅದೇ. ಫಸ್ಟ್ ನಿದ್ರೆ ಚೆನ್ನಾಗಾದರೆ ಆಟೋಮೆಟಿಕಲಿ ಬ್ಲಡ್ ಪ್ರೆಷರ್ ಕಡಿಮೆ ಆಗುತ್ತೆ. ಸೊ ಅದಕ್ಕೆ ಈ ನಿದ್ರೆಗೆ ಬಹಳ ಇಂಪಾರ್ಟೆನ್ಸ್ ಕೊಡಬೇಕಾಗತ್ತೆ.
1: ಸರ್, ಇವಾಗ ತಾವು ಮಾಹಿತಿಯನ್ನು ಹಂಚಿಕೊಳ್ಳುವಾಗ ತಿಳಿಸಿದ್ರಿ 40ರ ನಂತರ ಈ ಒಂದು ಹೈಪರ್ ಟೆನ್ಷನ್ ಅನ್ನುವಂಥದ್ದು ಬರುತ್ತೆ ಅಂತ. ಆದರೆ ಇತ್ತೀಚಿನ ದಿನಗಳಲ್ಲಿ ಯುವಕ ಯುವತಿಯರಲ್ಲೂ ಕೂಡ ಈ ಒಂದು ಹೈ ಬಿ ಪಿ ಹೆಚ್ಚಾಗ್ತಾ ಇದೆ, ಇದಕ್ಕೆ ಪ್ರಮುಖ ಕಾರಣ ಏನಿರ್ಬೋದು ಸರ್?
2: ಡೆಫಿನೆಟ್ಲಿ ಮೇಡಮ್, ನಾವು ವೈದ್ಯಕೀಯ ಶಾಸ್ತ್ರ ಅಧ್ಯಯನ ಮಾಡಬೇಕಾದ್ರೆ ಬ್ಲಡ್ ಪ್ರೆಷರನ್ನು ನಾವು ಓಲ್ಡ್ ಏಜಲ್ಲಿ ಮಾತ್ರ ಕಾಣ್ತಾ ಇದ್ವಿ, ಪ್ರಿಫರೇಬಲಿ 50 ಏಜ್ ಆರ್ ಅಬೌವ್ ದ ಏಜ್ ಆಫ್ ಗ್ರೂಪ್ ಅಂತ ಹೇಳಿ. ಬಟ್ ಈಗ ರೀಸೆಂಟ್ ಫಾರ್ ಪಾಸ್ಟ್ 4 to 5 years ಸುಮಾರು ಬದಲಾವಣೆಗಳನ್ನು ನಾವು ಗಮನಿಸ್ತಾ ಇದ್ದೀವಿ. ಯುವಕ ಮತ್ತು ಯುವತಿಯರಲ್ಲಿ ಅಡೋಲೆಸೆಂಟ್ ಗ್ರೂಪಲ್ಲೂ ಕೂಡ ಬ್ಲಡ್ ಪ್ರೆಷರನ್ನು ನಾವು ಕಾಣಿಸ್ತಾ ಇದ್ದೀವಿ. ಆ್ಯಕ್ಚುಲಿ ಈ ಏಜಲ್ಲಿ ಬರಬಾರ್ದು. ಬಟ್ ಯಾಕೆ ಈ ರೀತಿ ಟ್ರೆಂಡ್ ಡೆವಲಪ್ ಆಗ್ತಾ ಇದೆ ಅಂದರೆ, ಒಂದು ಬಾಲ್ಯಾವಸ್ಥೆಯಿಂದನೇ ಸುಮಾರು ರಿಸ್ಕ್ ಫ್ಯಾಕ್ಟರ್ಗೆ ಎಕ್ಸ್ಪೋಸ್ ಆಗ್ತಿದ್ದಾರೆ. ಈಗ ನೀವು ನೋಡ್ಬೋದು ಚೈಲ್ಡ್ಹುಡ್ ಒಬೆಸಿಟಿ ಡೆವಲಪ್ ಆಗ್ತಾ ಇದೆ. ಎರಡನೇ ತಿಂಗು ಮಕ್ಕಳಲ್ಲಿ ಈ ಪ್ಯಾಕ್ಡ್ ಫುಡ್, ಜಂಕ್ ಫುಡ್ಸ್, ಈ ರೀತಿ ಆಹಾರಗಳನ್ನು ಅವರು ಜಾಸ್ತಿ ಒಲವು ತೋರಿಸ್ತಾರೆ. ಈಗ ಎಸ್ಪೆಷಲಿ ಅರೌಂಡ್ 4 year, 5 year, 6 year ಚಿಲ್ಡ್ರನ್ಸ್ ಚಿಪ್ಸ್ ನೋಡ್ಬೋದು, ಯಾವ ರೀತಿ ಚಿಪ್ಸ್ ತಿಂತಿದ್ದಾರೆ, ಯಾವ ರೀತಿ ಈಗ ಪ್ಯಾಕ್ಡ್ ಫುಡ್ಸ್ ತಿಂತಿದ್ದಾರೆ, ಅದು ಸಾಲ್ಟ್ ರಿಚ್, ಎಕ್ಸೆಸಿವ್ ಸಾಲ್ಟ್. ಸೊ ಈ ರೀತಿ ಆಹಾರ ಕ್ರಮಗಳನ್ನು ಬಾಲ್ಯಾವಸ್ಥೆಯಿಂದ ತಗೊಂಡ್ರೆ ಏನಾಗುತ್ತೆ, ರಕ್ತನಾಳದ ಮೇಲೆ ಬಹಳ ವಿಪರೀತ ಪರಿಣಾಮ ಕೊಡಲಿಕ್ಕಾಗತ್ತೆ.

0: ಮಕ್ಕಳಲ್ಲೇ ಬರೋದ್ರಿಂದ ಏನಾಗುತ್ತೆ, ಈ ರಕ್ತದೊತ್ತಡ ಯಂಗರ್ ಜನ್ರೇಷನಲ್ಲಿ ಸ್ಟಾರ್ಟ್ ಆಗಿದೆ. ಸೊ ಅದಕ್ಕೇ ಇದು ಜೀವನ ಶೈಲಿಯ ಒಂದು ವಿಭಾಗ ಅಂತ ಹೇಳ್ಬೋದು ನಾವು. ಈ ಬದಲಾದ ಜೀವನ ಕ್ರಮ ಶೈಲಿಯಿಂದ ನಮ್ಮ ಈಗಿನ ಯಂಗರ್ ಜನ್ರೇಷನಲ್ಲಿ ನಾವು ರಕ್ತದೊತ್ತಡವನ್ನು ಕಾಣ್ತಾ ಇದ್ದೀವಿ.
1: ಸರಿ, ರಕ್ತದೊತ್ತಡ ಅನ್ನುವಂಥದ್ದು ತಾವು ಮಾತನಾಡುವಾಗ ತಿಳಿಸಿದ್ರಿ, ಗಂಭೀರ ಕಾಯಿಲೆಗಳಿಗೂ ಕೂಡ ಕಾರಣವಾಗಬಹುದು ಅಂತ. ಸರ್, ಈಗ ಗಂಭೀರ ಆರೋಗ್ಯ ಸಮಸ್ಯೆಗಳು ಯಾವ ರೀತಿಯ ಸಮಸ್ಯೆಗಳು ಉಂಟಾಗಬಹುದು ಅಂತ
0: ಮೇಡಮ್? ಏನಾಗುತ್ತೆ, ಈ ಬ್ಲಡ್ ಪ್ರೆಷರ್ ಅಥವಾ ಅಧಿಕ ರಕ್ತದೊತ್ತಡನ ಯಾರು ಬೇಗನೆ ಇದನ್ನ ಕಂಡುಕೊಂಡು ಚಿಕಿತ್ಸೆಯನ್ನು ಪಡಿತಾರೋ ಅವರಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳು ಆಗೋದಿಲ್ಲ. ಯಾಕಂದ್ರೆ ಅರ್ಲಿ ಡಯಾಗ್ನೋಸಿಸ್ ಅಂಡ್ ಅರ್ಲಿ ಟ್ರೀಟ್ಮೆಂಟ್ ಕ್ಯಾನ್ ಪ್ರಿವೆಂಟ್ ದ ಕಾಂಪ್ಲಿಕೇಶನ್ ಅಂತ ನಾವು ಹೇಳ್ತೀವಿ. ಬಟ್ ಇದು ಡಯಾಗ್ನೋಸಿಸ್ ಆಗೋದೇ ಲೇಟ್ ಮೋಸ್ಟ್ ಆಫ್ ದ ಸರ್ಕಮ್ಸ್ಟಾನ್ಸಸ್ ಅಲ್ಲಿ. ಯಾಕಂದ್ರೆ ಇದು ಅಸಿಂಪ್ಟಮ್ಯಾಟಿಕ್ ಇರೋದ್ರಿಂದ ಜನರಿಗೆ ಗೊತ್ತೇ ಆಗೋದಿಲ್ಲ. ಅವರು ಸುಮ್ಮನೆ ಜ್ವರ ಅಥವಾ ಏನೋ ಕಾಯಿಲೆ ಬಂದಿದೆ ಅಂತ ಹೇಳಿ ಡಾಕ್ಟರ್ನಲ್ಲಿ ಹೋದಾಗ ಇದು ಡಯಾಗ್ನೋಸ್ ಆಗ್ತಕ್ಕಂಥದ್ದು. ಸೊ ಈ ರೀತಿ ಲೇಟ್ ಡಯಾಗ್ನೋಸಿಸ್ ಮತ್ತು ಲೇಟ್ ಟ್ರೀಟ್ಮೆಂಟ್, ಮತ್ತು ಕೆಲವೊಬ್ರಿಗೆ ಏನಿದೆ ಈಗಿನ ಕೆಲವೊಂದು ಜನರೇಷನ್ಗೆ, ನಾನು ಒಂದ್ಸಲ ಬಿ ಪಿ ಔಷಧಿ ಚಾಲು ಮಾಡಿದ್ರೆ ಲೈಫ್ ಟೈಮ್ ಮೆಡಿಸಿನ್ಸ್, ಮಾಡರ್ನಲ್ಲಿ ಲೈಫ್ ಟೈಮ್ ಮೆಡಿಸಿನ್ಸ್. ಸೊ ಇದನ್ನು ತಗೋಬೇಕಾಗತ್ತೆ. ಹೆದರಿಕೆಯಿಂದನೂ ಎಷ್ಟೋ ಕೊಂಡು ಜನ ಔಷಧಿಗಳನ್ನು ತಗೊಳ್ಳೋದಿಲ್ಲ. ಅವ್ರೇನು ಮಾಡ್ತಾರೆ, ಏನೋ ಒಂದು ಉಪಾಯಗಳನ್ನು ತಮಗೆ ತಿಳಿದಿದ್ದು, ಅದು ವೈದ್ಯಕೀಯ ಸಲಹೆ ಇಲ್ಲದೇ ತಮಗೆ ತಿಳಿದಿದ್ದೇ ಮಾಡ್ತಾರೆ, ಇಲ್ಲ ಮೆಡಿಸಿನ್ ಇರ್ರೆಗ್ಯುಲರ್ ತಗೊಳ್ತಾರೆ. ಸೊ ಇಂಥ ಜನರಲ್ಲಿ ಕಾಲಾನಂತರವಾಗಿ ಗಂಭೀರ ಸಮಸ್ಯೆಗಳು ಆಗತ್ತೆ. ಸೊ ಅನ್ಕಂಟ್ರೋಲ್ಡ್ ಬ್ಲಡ್ ಪ್ರೆಷರ್ ಫಾರ್ ಲಾಂಗ್ ಟೈಮ್ ಏನಾಗತ್ತೆ, ಒಂದು ಮೆದುಳಿನ ಮೇಲೆ ಪರಿಣಾಮ ಬೀರತ್ತೆ ಅಥವಾ ಹೃದಯದ ಮೇಲೆ ಪರಿಣಾಮ ಬೀರತ್ತೆ, ಇನ್ನೊಂದು ಕಿಡ್ನಿ ಮೇಲೆ. ಏನಾಗತ್ತೆ, ಬ್ಲಡ್ ಪ್ರೆಷರ್ ಕಂಟ್ರೋಲ್ ಆಗೋದ್ರಿಂದ ಮೆದುಳಿನಲ್ಲಿ ರಕ್ತಸ್ರಾವ ಆಗತ್ತೆ. ಸೊ ರಕ್ತಸ್ರಾವ ಆಯ್ತಂತಂದ್ರೆ ಪಕ್ಷಾಘಾತ ಅಥವಾ ಸ್ಟ್ರೋಕ್ ಅಥವಾ ಪ್ಯಾರಾಲೈಸಿಸ್ ಅಂತ ಏನ್ ಹೇಳ್ತೀರಿ ಆ ರೀತಿ ಕಾಯಿಲೆಗಳು ಬರ್ಬೋದು. ಮತ್ತೆ ಇದು ಬ್ಲಡ್ ಪ್ರೆಷರ್ ಜಾಸ್ತಿ ಆಗೋದ್ರಿಂದ ಏನಾಗುತ್ತೆ, ರಕ್ತನಾಳ ಕಿರಿದಾಗಿ ಹೃದಯಕ್ಕೆ ಹೋಗ್ಬೇಕಾಗಿದ್ದ ರಕ್ತ ಹೋಗೋದಿಲ್ಲ. ಇದರಿಂದ ಏನಾಗತ್ತೆ, ಕೊರೋನರಿ ಆರ್ಟರಿ ಡಿಸೀಸ್ ಅಥವಾ ಇಸ್ಕಿಮಿಕ್ ಹಾರ್ಟ್ ಡಿಸೀಸ್ ಅಂತ ಹೇಳ್ತೀವಿ, ಅಥವಾ ರಕ್ತ ಹಾರ್ಟ್ ಅಟ್ಯಾಕ್ ಅಂತ ನೀವೇನು ಕರಿತೀವಿ, ಈ ರೀತಿ ಕಾಯಿಲೆಗಳನ್ನು ಅದು ಉತ್ಪನ್ನ ಮಾಡುತ್ತೆ. ಸೊ ಎಷ್ಟೊಂದು ಪೇಷೆಂಟಲ್ಲಿ ಹಾರ್ಟ್ ಅಟ್ಯಾಕ್ ಆದ್ಮೇಲೆ ಗೊತ್ತಾಗುತ್ತೆ ಬ್ಲಡ್ ಪ್ರೆಷರ್ ಇದೆ ಅಂತ ಹೇಳಿ, ಅವಾಗ ಹೈಪರ್ ಟೆನ್ಷನ್ ಇಸ್ ದ ರಿಸ್ಕ್ ಫ್ಯಾಕ್ಟರ್ ಫಾರ್ ಹಾರ್ಟ್ ಅಟ್ಯಾಕ್. ಇದು ಗೊತ್ತಾಗೋದಿಲ್ಲ, ಯಾಕಂದರೆ ಅವನಿಗೆ ಅದು ಎವ್ಯಾಲ್ಯುವೇಷನ್ ಮಾಡಿರೋದಿಲ್ಲ. ಸೊ ಈ ರೀತಿ ಸಡನ್ ಕಾಂಪ್ಲಿಕೇಶನ್ ಆಗಿ ಅದು ಲೈಫ್ ಥ್ರೆಟನಿಂಗೂ ಆಗ್ಬೋದು. ಮೈಲ್ಡ್ ಹಾರ್ಟ್ ಅಟ್ಯಾಕ್ ಇದ್ರೆ ಬದುಕಿ ಉಳಿತಾನೆ, ಸಿವಿಯರ್ ಆಗಿಬಿಟ್ಟಂದ್ರೆ ಡೆತ್ನೂ ಆಗೋ ಸಾಧ್ಯತೆ ಇರುತ್ತೆ. ಅದೇ ರೀತಿ ಕಿಡ್ನಿ ಡಿಸೀಸ್ ಕಿಡ್ನಿ ಫಂಕ್ಷನನ್ನೇ ಹಾಳು ಮಾಡುತ್ತೆ. ಸೊ ಈ ರೀತಿ ಇದಾದ ಮೇಲೆ ಕೆಲವೊಂದು ಕಣ್ಣಿನ ಮೇಲೂ ವಿಪರೀತ ಪರಿಣಾಮ ಆಗ್ತದೆ. ಸೊ ಕಣ್ಣಿನ ಅದು ದೃಷ್ಟಿನೂ ಕೂಡ ಮಂದಾಗತ್ತೆ ಅಥವಾ ದೃಷ್ಟಿನೂ ಕೂಡ ಕಳ್ಕೋಬಹುದು ಅಥವಾ ರಕ್ತಸ್ರಾವ ಆಗ್ಬೋದು ಕಣ್ಣಲ್ಲಿ. ಸೊ ಈ ರೀತಿ ಕಾಂಪ್ಲಿಕೇಶನ್ ಆಗತ್ತೆ. ಅಪಾರ್ಟ್ ಫ್ರಮ್ ದಿಸ್ ಪೆರಿಫೆರಲ್ ಆರ್ಟೀರಿಯಲ್ ಡಿಸೀಸ್ ಅಂತ ಹೇಳ್ತೀವಿ, ಅಂದರೆ ಪೆರಿಫೆರಲ್ ಲಿಮ್ಸ್ ಅಥವಾ ಕಾಲು ಬೆರಳುಗಳು ಹೋಗ್ತಕ್ಕಂಥ ರಕ್ತದ ಪ್ರಮಾಣ ಕಡಿಮೆ ಆಗ್ಬಿಡತ್ತೆ, ಅದರಿಂದ ಕಾಲು ಬೆರಳುಗಳಲ್ಲಿ ಸೆನ್ಸೇಷನ್ನೇ ಇರೋದಿಲ್ಲ. ಸೊ ಆ ರೀತಿ ಕಾಯಿಲೆಗಳು ಗಂಭೀರ ಪರಿಣಾಮವಾಗಿ ಬರುತ್ತೆ. ಸೊ ಇವು ಪ್ರೊಬ್ಯಾಬಲ್ ಕಾಂಪ್ಲಿಕೇಶನ್ಸ್ ಆಫ್ ಹೈಪರ್ ಟೆನ್ಷನ್ ಅಂತ ಹೇಳಿ.
1: ಖಂಡಿತ ಸರ್. ಸರ್, ಇನ್ನು ಹಿರಿಯ ನಾಗರಿಕರು ಈ ಒಂದು ರಕ್ತದೊತ್ತಡದ ವಿಷಯದಲ್ಲಿ ಯಾವ ರೀತಿಯ ಒಂದು ಮುನ್ನೆಚ್ಚರಿಕೆಯನ್ನು ಅವರು ತೆಗೆದುಕೊಳ್ಬೇಕು ಅಂತ?
0: ಮೇಡಮ್, ಹಿರಿಯ ನಾಯಕರು ವಿಶೇಷವಾಗಿ ಇದರ ಬಗ್ಗೆ ಗಮನ ಹರಿಸಬೇಕು, ಯಾಕಂದ್ರೆ ಇದು ಏಜ್ ರಿಲೇಟೆಡ್ ಪ್ರಾಬ್ಲಮ್. ಯಾಕೆ ಏಜ್ ರಿಲೇಟೆಡ್ ಪ್ರಾಬ್ಲಮ್? ಓಲ್ಡ್ ಏಜ್ ಆದಾಗ ನಮ್ಮಲ್ಲಿ ಕೆಲವೊಂದು ಸ್ಟ್ರಕ್ಚರಲ್ ಚೇಂಜಸ್ ಆಗುತ್ತೆ, ರಕ್ತನಾಳಗಳಲ್ಲೂ ಕೂಡ ಕೆಲವೊಂದು ಬದಲಾವಣೆಗಳು ಆಗುತ್ತೆ ಸಹಜವಾಗಿ. ಸೊ ಇದು ವ್ಯಾಸೋ ಕನ್ಸ್ಟ್ರಕ್ಷನ್ ಏನಂತೀವಿ, ಇದು ಓಲ್ಡ್ ಏಜ್ ಅಲ್ಲಿ ಆಟೋಮ್ಯಾಟಿಕ್ಲಿ ಆಗುತ್ತೆ. ಆರ್ಟ್ರಿ ಸ್ಟಿಫ್ ಆಗುತ್ತೆ. ಸೊ ಓಲ್ಡ್ ಏಜ್ ಅಲ್ಲಿ ಹೈಪರ್ ಟೆನ್ಷನ್ ಅನ್ನೋದು ಕಾಮನ್, ಬಟ್ ಎಲ್ಲರಲ್ಲೂ ಆಗತ್ತೆ ಅಂತ ಹೇಳೋದಿಲ್ಲ, ಬಟ್ ಆಗೋ ಸಾಧ್ಯತೆಗಳು ಜಾಸ್ತಿ ಅಂತ ನಾವು ಹೇಳ್ತೀವಿ. ಅದಕ್ಕೆ ಈಗ 60 ವರ್ಷ ಸಮೀಪ ಬರ್ತಿದ್ದಂಗೆನೆ ಅಥವಾ 60 ವರ್ಷ ಮೇಲ್ಪಟ್ಟವರು ಅವಾಗವಾಗ ಫ್ರೀಕ್ವೆಂಟ್ಲಿ ಇವ್ಯಾಲ್ಯುವೇಷನ್ ಮಾಡಬೇಕು, ಸಮೀಪ ಇರ್ತಕ್ಕಂಥ ವೈದ್ಯರ ಬಳಿ ಹೋಗಿ ತಮ್ಮ ಬ್ಲಡ್ ಪ್ರೆಷರ್ ಅನ್ನು ನಿಯಮಿತವಾಗಿ ಚೆಕ್ ಮಾಡ್ತಾ ಇರಬೇಕು. ಆಮೇಲೆ ಇನ್ನೊಂದು, ಈಗಿನ ಟ್ರೆಂಡಲ್ಲಿ ಶುಗರ್ ಅಥವಾ ಡಯಾಬಿಟಿಸ್ ಕೂಡ ಸುಮಾರಾಗಿ ಇದೆ. ಸೊ ಅಂಥದ್ರಲ್ಲಿ ಏನಾಗುತ್ತೆ, ಒಂದು ಸಲ ಶುಗರ್ ಬಂದರೆ ಅದರಿಂದನೂ ಬಿ ಪಿ ಬರೋ ಸಾಧ್ಯತೆಗಳು ಇರ್ತವೆ. ಸೊ ಯಾವ ವ್ಯಕ್ತಿ ಮಧುಮೇಹ ಅಥವಾ ಪ್ರಮೇಹದಿಂದ ಬಳಲ್ತಾ ಇದ್ದರೂ ಅವರು ಕೂಡ 6 ತಿಂಗಳಿಗೊಂದ್ಸಲ ರಕ್ತದೊತ್ತಡವನ್ನು ಚೆಕ್ ಮಾಡ್ತಾ ಇರೋದು ಒಳ್ಳೆಯದು. ಸೊ ಈ ರೀತಿ ಫ್ರೀಕ್ವೆಂಟ್ ಇವ್ಯಾಲ್ಯುವೇಷನ್ ಮಾಡೋದ್ರಿಂದ ಅವ್ರದ್ದು ಕ್ವಾಲಿಟಿ ಆಫ್ ಲೈಫ್ ಅಂತ ಹೇಳ್ತೀವಿ, ಆ ಕ್ವಾಲಿಟಿ ಆಫ್ ಲೈಫ್ ಮತ್ತು ಲೈಫ್ ಎಕ್ಸ್ಪೆಕ್ಟೆನ್ಸಿ ಇದೆರಡೂ ಕೂಡ ಚೆನ್ನಾಗುತ್ತೆ.
1: ಸರ್, ಇನ್ನು ಕೊನೆಯದಾಗಿ ಈ ಒಂದು ಹೈಪರ್ ಟೆನ್ಷನ್ ದಿನದ ಅಂಗವಾಗಿ ನಮ್ಮ ಕೇಳಿ ವೇಣುಧ್ವನಿಯ ಮೂಲಕ ಕೇಳುಗರಿಗೆ ಯಾವ ಒಂದು ಸಂದೇಶವನ್ನು ಹೇಳಲಿಕ್ಕೆ ಇಷ್ಟಪಡ್ತೀರಾ?
0: ಡೆಫಿನೆಟ್ಲಿ ಮೇಡಮ್. ಸೊ ಈ ಹೈಪರ್ ಟೆನ್ಷನ್ ದಿನದ ಅಂಗವಾಗಿ ಈಗಿನ ಮಕ್ಕಳಾಗಿರ್ಬೋದು ಅಥವಾ ಯುವಕರಾಗಿರ್ಬೋದು ಎಸ್ಪೆಷಲಿ, ಯಾಕಂದರೆ ಇವರು ಮುಂದಿನ ನಮ್ಮ ದೇಶದ ಭವಿಷ್ಯ ಇವರು. ಸೊ ಇವರಿಗೆ ಒಂದು ಸಂದೇಶ ಕೊಡಬೇಕಂದ್ರೆ ಆಹಾರ ಕ್ರಮ ಮತ್ತು ಜೀವನ ಶೈಲಿ ಇವುಗಳನ್ನು ಅನುಸರಣೆ ಮಾಡಬೇಕು. ನಮ್ಮ ಭಾರತೀಯ ವೈದ್ಯ ಪದ್ಧತಿ ಆಗಿರ್ಬೋದು ಅಥವಾ ಆಹಾರ ಪದ್ಧತಿ ಆಗಿರ್ಬೋದು, ಇವನ್ನ ಅನುಸರಣೆ ಮಾಡಬೇಕು. ಅಂದರೆ ಹೋಮ್ ಮೇಡ್ ಫುಡ್ಸನ್ನು ಜಾಸ್ತಿ

0: ಉಪಯೋಗಿಸಬೇಕು. ಮತ್ತು ಪ್ಯಾಕ್ಡ್ ಫುಡ್ ಅಥವಾ ಔಟ್ಸೈಡ್ ಫುಡ್ಗಳನ್ನು ಆದಷ್ಟು ಕಡಿಮೆ ಪ್ರಮಾಣದಲ್ಲಿ ತಿನ್ನಬೇಕು. ಆಮೇಲೆ ಎಸ್ಪೆಷಲಿ ಚಿಲ್ಡ್ರನ್ ಗ್ರೂಪಲ್ಲಿ ಈ ಚಿಪ್ಸು, ಕುರ್ಕುರೆ ಟೈಪ್ ಏನು ಪ್ಯಾಕ್ಡ್ ಫುಡ್ ಇದೆಲ್ಲ ಕಂಪ್ಲೀಟ್ಲಿ ಅವಾಯ್ಡ್ ಮಾಡಲೇಬೇಕು. ಯಂಗರ್ ಜನ್ರೇಷನ್ ಪೀಪಲ್ ಸ್ಮೋಕಿಂಗ್ ಆ್ಯಂಡ್ ಆಲ್ಕೋಹಾಲ್ ಕಂಪ್ಲೀಟ್ಲಿ ಕ್ವಿಟ್ ಮಾಡಬೇಕು. ಮತ್ತು ಮಧ್ಯಮ ವಯಸ್ಕರಲ್ಲಿ ಪ್ರಿಫರೇಬಲಿ ವೆಜಿಟೇಬಲ್ ರಿಚ್ ಡಯಟ್ಸ್, ಸೀಸನಲ್ ಫ್ರೂಟ್ಸ್, ಈ ರೀತಿ ಆಹಾರ ಶೈಲಿಗಳನ್ನು ಜಾಸ್ತಿ ಅನುಸರಣೆ ಮಾಡಬೇಕು. ಇದರೊಟ್ಟಿಗೆ ಶಾರೀರಿಕ ವ್ಯಾಯಾಮ, ಅದು ಯೋಗಾಸನಗಳಾಗ್ಬೋದು ಅಥವಾ ವಾಕಿಂಗ್ ಆಗ್ಬೋದು, ಸ್ವಿಮ್ಮಿಂಗ್ ಆಗ್ಬೋದು, ಈ ರೀತಿ ಜೀವನ ಶೈಲಿಯನ್ನು ಅನುಸರಣೆ ಮಾಡಿಕೊಂಡ್ರೆ, ಮತ್ತು ಪ್ರಾಣಾಯಾಮ ಮತ್ತು ಧ್ಯಾನ ಇವುಗಳನ್ನು ಆ್ಯಸ್ ಎ ದಿನಚರ್ಯವಾಗಿ ಅನುಸರಣೆ ಮಾಡಿದರೆ ಡೆಫಿನೆಟ್ಲಿ ನಾವು ಈ ಹೈಪರ್ ಟೆನ್ಷನನ್ನು ಬರದೇ ಇರೋ ಥರನೂ ತಡೆಗಟ್ಟಬಹುದು. ಸೊ ಇದನ್ನು ಎಲ್ಲರೂ ಅನುಸರಣೆ ಮಾಡಬೇಕನ್ನೋದು ನಮ್ಮ ಆಶಯ.
1: ಖಂಡಿತ ಸರ್. ಸರ್, ಕಾರ್ಯಕ್ರಮಕ್ಕೆ ತಮ್ಮ ಅತ್ಯಮೂಲ್ಯ ಸಮಯ ಜೊತೆಗೆ ಅತ್ಯುತ್ತಮ ಮಾಹಿತಿಯನ್ನು ನಮ್ಮೊಂದಿಗೆ ಹಂಚಿಕೊಂಡ್ರಿ. ಧನ್ಯವಾದಗಳು ಸರ್.
0: ನಮಸ್ತೆ ಮೇಡಮ್.
1: ಸ್ನೇಹಿತರೆ, ಇದಾಗಿತ್ತು ಹೈಪರ್ ಟೆನ್ಷನ್ ದಿನಾಚರಣೆಯ ಅಂಗವಾಗಿ ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಈ ದಿನದ ಅಂಗವಾಗಿ ಮಾಹಿತಿಯನ್ನು ಹಂಚಿಕೊಂಡವರು ಶ್ರೀ ಬಿಎಂ ಕಂಕನವಾಡಿ ಆಯುರ್ವೇದ ಮಹಾವಿದ್ಯಾಲಯದ ಪಂಚಕರ್ಮ ವಿಭಾಗ ಮತ್ತು ಹೃದಯ ವಿಭಾಗದ ಪ್ರಾಧ್ಯಾಪಕರು ಎಚ್ಒಡಿ ಆದಂತಹ ಡಾಕ್ಟರ್ ರಾಜಶೇಖರ್ ಸಣ್ಪೇಟಿಯವರು. ಕಾರ್ಯಕ್ರಮದ ಕುರಿತು ನಿಮ್ಮ ಅನಿಸಿಕೆ, ಅಭಿಪ್ರಾಯ ಏನೇ ಇದ್ದರೂ ನಮಗೆ ತಿಳಿಸಬಹುದು. ನಮ್ಮ ದೂರವಾಣಿ ಸಂಖ್ಯೆ 9019904904. ಮತ್ತೊಂದು ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮದೊಂದಿಗೆ ಮತ್ತೆ ಭೇಟಿ. ಹೀಗೆ ಕೇಳ್ತಾ ಇರಿ, ಇದು ಕೇಳಿ ವೇಣುಧ್ವನಿ 90.4 FM. ನಮಸ್ಕಾರ.

શુભોદયા શુભોદયા પ્રીતિય સ્નેહિતરે નમસ્કાર નમસ્કાર નમસ્કાર કેળતા ઇદરા વૈનુતોની ઇદુ 90.4 FM KLE કનસુ બળકાફ્ય મોટ્ટ મોદલ સમુદાય બાનુલી કેન્દ્ર નિમ્મોંદિગે નાનુ ಮಂಜುನಾತ್ ಪೈ ಆತ್ಮೀಯ ಸ್ನೇಹಿತರೆ ಇವತ್ತಿನ ಈ ಶುಭ ರವಿವಾರ ಬಂತು ಬಂತು ರವಿವಾರ ಬಂತು ಮಂಜುನಾತ್ ಪೈ ಬಂದ ತನ್ನ ವಿಷಯ ತಗೊಂಡು ಎಸ್ ಒಂದು ಒಳ್ಳೆ ವಿಷಯ ಇಲ್ಲ ಇಲ್ಲ ಇವತ್ತಿನ ವಿಷಯ ಇಲ್ಲ ಏನಿಲ್ಲ ಏನಿಲ್ಲ ಇವತ್ತಿನ ವಿಷಯನೇ ಆ ಇಲ್ಲ ಅನ್ನೋ ಪದ ಎಸ್ ಸ್ನೇಹಿತರೆ ಇಲ್ಲ ಅನ್ನೋದು ಕಲಿಯೋ ಆ ಒಂದು ವಿಷಯ ಇವತ್ತಿನ ವಿಷಯ ರವಿವಾರ ಸ್ಪೆಷಲ್ ಕಾರ್ಯಕ್ರಮದಲ್ಲಿ ವಿಷಯ ಗೊತ್ತಾಯ್ತಲ್ಲ ಓಪನಿಂಗ್ ಗೀತೆ ಕೇಳಿ ಮಜಾ ಮಾಡಿ ಕೇಳ್ತಾ ಇದ್ರ ಏನು ಧ್ವನಿ 90.4 FM KLE

ಎಲ್ ಇ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ಬೆಳಗಾವಿ 2026-27 ಪ್ರವೇಶಗಳು ಪ್ರಾರಂಭ. ಡಾಕ್ಟರ್ ಎಂ ಎಸ್ ಶೇಷಗಿರಿ ಕ್ಯಾಂಪಸ್ ಬೆಳಗಾವಿ. KCET ಕೋಡ್ E036, ಕಾಮೆಡ್ ಕೆ ಕೋಡ್ E065. 2025-26 500ಕ್ಕೂ ಹೆಚ್ಚು ನೇಮಕಾತಿ ಆಫರ್ಗಳು ಲಭಿಸಿವೆ. ವಿದ್ಯಾರ್ಥಿಗಳಿಗೆ ವಾರ್ಷಿಕ 16 LPA ವರೆಗಿನ ಗರಿಷ್ಠ ಪ್ಯಾಕೇಜ್ ದೊರೆತಿದೆ. 150ಕ್ಕೂ ಹೆಚ್ಚು ಅನುಭವಿ ಶಿಕ್ಷಕರು ಹಾಗೂ 50ಕ್ಕೂ ಹೆಚ್ಚು ಡಾಕ್ಟರೇಟ್ ಪದವೀಧರರಿದ್ದಾರೆ. ಸುಸಜ್ಜಿತ ಲರ್ನಿಂಗ್ ಫ್ಯಾಕ್ಟರಿ, ಟಿಂಕರಿಂಗ್ ಲ್ಯಾಬ್ ಮತ್ತು ವೈಫೈ ಸಹಿತ ಹಾಸ್ಟೆಲ್ ವ್ಯವಸ್ಥೆ ಇದೆ. ಬಯೋಮೆಡಿಕಲ್ ಇಂಜಿನಿಯರಿಂಗ್, ಕೆಮಿಕಲ್ ಇಂಜಿನಿಯರಿಂಗ್, ಸಿವಿಲ್ ಇಂಜಿನಿಯರಿಂಗ್, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ UG ಕೋರ್ಸ್ಗಳು, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ AI, ಎಲೆಕ್ಟ್ರಾನಿಕ್ ಅಂಡ್ ಕಮ್ಯುನಿಕೇಶನ್, ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್, BCA, MCA, MBA ಮತ್ತು MTech ಇನ್ ಸ್ಟ್ರಕ್ಚರಲ್ ಇಂಜಿನಿಯರಿಂಗ್ ಸಿವಿಲ್ ಲಭ್ಯವಿದೆ. ಇನ್ಫೋಸಿಸ್, ಜುನಿಪರ್ HPE, ಫೆಡರಲ್ ಬ್ಯಾಂಕ್ ಮತ್ತು ಬೋಶ್ ನಂತಹ 60+ ಪ್ರತಿಷ್ಠಿತ ಕಂಪನಿಗಳು ಭೇಟಿ ನೀಡುತ್ತವೆ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 0832140322 ಅಥವಾ www.aletech.ac.in ಗೆ ಭೇಟಿ ನೀಡಿ.

ಇಂಟರ್ಪ್ರಿಟ್ ಆದ ಗೀತೆಯನ್ನ ಕೇಳಿದ್ರ, ಎಂಜಾಯ್ ಮಾಡಿದ್ರ ಸ್ನೇಹಿತರ? ಇವತ್ತಿನ ಕಾರ್ಯಕ್ರಮದಲ್ಲಿ ಆ ಗೀತೆ ಎಲ್ಲಾ ಕಡೆ ಫೇಮಸ್, ಇನ್ಸ್ಟಾಗ್ರಾಮ್ ರೀಲ್ ತೆಗಿರಿ, ಸೋಷಿಯಲ್ ಮೀಡಿಯಾ ತೆಗಿರಿ, ಫೇಮಸ್ ಆಗಿರುವ ಆ ರೀಲ್ ನ ಆ ಗೀತೆ ಏನಿಲ್ಲ ಏನಿಲ್ಲ, ಇವತ್ತಿನ ವಿಷಯನೇ ಅದು, ಇಲ್ಲ ಏನಿಲ್ಲ ಅಲ್ಲ ಇಲ್ಲ. ಸೊ ಸ್ನೇಹಿತರೆ, ಈ ಇಲ್ಲ ಅನ್ನೋ ಪದ ಇಲ್ಲ ಅನ್ನೋದು ಕಲೀರಿ. ನಾನು ಇದ್ರಗಿಂತ ಮುಂಚೆನೂ ನಾನು ಎಷ್ಟೋ ಬಾರಿಗೆ ಹೇಳಿದ್ದೇನೆ, ಎಷ್ಟೋ ಸಮಸ್ಯೆಗಳಿಂದ ನೀವು ದೂರ ಆಗ್ತೀರಾ, ಇಲ್ಲ ಅಂತ ಹೇಳೋದು ಕಲಿತರೆ. ಸೊ ಸ್ನೇಹಿತರೆ, ಎಷ್ಟೋ ಜನ ಇಲ್ಲ ಅನ್ನೋದು ಹೇಳೋದೇ ಇಲ್ಲ, ಆ ಗ್ಯಾಪ್ನಲ್ಲಿ ಸಮಸ್ಯೆಗೊಳಗಾಗ್ತಾರೆ. ಎಸ್ ಎಸ್ ಎಸ್, ನೀವು ಆಗಿರೇನ್ರಿ? ಹಾ, ಅದ್ರ ಬಗ್ಗೆ ನನಗೆ ತಿಳಿಸಿ, ನಾನು ಇಲ್ಲಿ ಅದಕ್ಕೆ ತಾನೇ ಕೂತಿದ್ದೇನೆ. ಸೊ ಸ್ನೇಹಿತರೆ, ಭಿನ್ನ ಭಿನ್ನ ಪ್ರಕಾರದ ಇಲ್ಲ ಇದೆ, ಅದನ್ನ ಹೇಗೆ ಹೇಳೋದು ಅದನ್ನ ನಾನು ಇವತ್ತು ಕಲಿಸುತ್ತೇನೆ. ಈ ನಿಮ್ಮೊಂದಿಗೆ ನಾವು ರವಿವಾರ ಸ್ಪೆಷಲ್ ಕಾರ್ಯಕ್ರಮದಲ್ಲಿ ಹಾಡನ್ನು ಕೇಳಿ ಮಜಾ ಮಾಡಿ.

ಸೂಪರ್ ಹಿಟ್ ಆದ ಗೀತೆಯನ್ನ ಕೇಳಿ ಎಂಜಾಯ್ ಮಾಡಿದ್ರಲ್ಲ. ಕಾರ್ಯಕ್ರಮ ನಿಮ್ಮೊಂದಿಗೆ ನಾವು ರವಿವಾರ ಸ್ಪೆಷಲ್. ಏನಿಲ್ಲ ಏನಿಲ್ಲ, ಇವತ್ತಿನ ವಿಷಯ ಇಲ್ಲ ಅನ್ನೋದು. ಯಾವ ರೀತಿ ಇಲ್ಲ ಹೇಳ್ಬೋದು? ಸಿಂಪಲ್ ವೇ ಇಂದ ಇಲ್ಲ ಅನ್ಬೋದು. ಸೊ ಸ್ನೇಹಿತರೆ, ಒಬ್ಬರು ಬರ್ತಾರೆ, ಆ ಒಂದು ಕಾರ್ಯ ತಗೊಂಡು ಬರ್ತಾರೆ, ಅವರು ಅಪೇಕ್ಷೆಯಲ್ಲಿ ಇರ್ತಾರೆ ಕಿ ಆ ಕಾರ್ಯ ನೀವು ಮಾಡ್ತೀರಾ, ಆದ್ರೆ ನಿಮಗೆ ಅದು ನಿಮ್ಮ ಕ್ಷಮತೆ ಹೊರಗಿರುತ್ತೆ ಅಥವಾ ನಿಮಗೆ ಅದು ಮಾಡೋದು ಇಚ್ಛೆ ಇರುವುದಿಲ್ಲ. ಸೊ ಸ್ನೇಹಿತರೆ, ಆವಾಗ ನೀವು ಏನ್ ಅನ್ಬೇಕು? ಅವ್ರು ಬಂದು ನಿಮ್ಮ ಮುಂದೆ ಆ ಕಾರ್ಯ ಹೇಳಿದಾಗ ಫಸ್ಟ್ ಏನ್ ಹೇಳ್ಬೇಕು? ಈ ನಿಮ್ಮ ಕಾರ್ಯ ಕೇಳಕ್ ಚಲೋ ಐತಿ, ಆದ್ರೆ ನನಗನ್ಸೋ ಮಟ್ಟ ನನಗಿಂತ ಇನ್ನೊಬ್ರು ಭಾರಿ ಇದನ್ನ ಮಾಡಬಹುದು, ಅಥವಾ ನಾನು ಆ ದಿನ ಇರೋದಿಲ್ಲ, ಅಥವಾ ನಾನು ಆ ಸಮಯ ಇರೋದಿಲ್ಲ. ಫಸ್ಟ್ ಇರೋದಿಲ್ಲ ಅನ್ನೋಕ್ಕಿಂತ ಮುಂಚೆ ನಾನು ಮತ್ತೆ ಹೇಳ್ತಾ ಇದ್ದೇನೆ, ಅವ್ರು ಏನು ಹೇಳಿರ್ತಾರೆ ಅದನ್ನ ನೀವು ಅಪ್ರಿಷಿಯೇಟ್ ಮಾಡಿ. ಫಸ್ಟ್ ಹೇಳಿ, ಕೇಳಕ್ ಚಲೋ ಐತಿ, ಖರೆ ನನಗಾಗುವುದಿಲ್ಲ. ಎಸ್, ಇದನ್ನ ನೀವು ಹೇಳಿದಾಗ ಅವರಿಗೆ ಕ್ಲಿಯರ್ ಇಂಡಿಕೇಶನ್ ಸಿಗುತ್ತೆ ಇವ್ರಿಗೆ ಇಂಟ್ರೆಸ್ಟ್ ಇಲ್ಲ. ಕೆಲವರು ಇಲ್ಲ ಅಂತ ಹೇಳಿದ್ರೆ ಇನ್ನೊಬ್ರು ಮುಂದಿನವರು ಒತ್ತಾಯ ಮಾಡ್ಲಿಕ್ಕೆ ಚಾಲು ಮಾಡ್ತಾರೆ. ಅನುಭವಿಸಿದ್ದೀರಾ? ಕಾರ್ಯಕ್ರಮದಲ್ಲಿ ಇವತ್ತಿನ ದಿನ ಭಿನ್ನ ಭಿನ್ನ ಪ್ರಕಾರದ ಇಲ್ಲ ಹೇಗೆ ಹೇಳುವುದು ಅದನ್ನ ನಾನು ನಿಮ್ ಮುಂದೆ ಹೇಳ್ತಾ ಇರ್ತೇನೆ. ಇದು ನೀವು ಕೇಳಿ ಇದನ್ನ ಜೀವನದಲ್ಲಿ ಅಳವಡಿಸ್ಕೊಂಡಿದ್ದೀರಾ ಅಥವಾ ಇಲ್ಲ ಇನ್ನು ಮುಂದೆ ಅಳವಡಿಸ್ಕೋತೇನೆ ಅಂತ ನನಗೆ ತಿಳಿಸಿ ಕಾರ್ಯಕ್ರಮದಲ್ಲಿ 9019904904 ಈ ನಂಬರ್ ಮೇಲೆ ವಾಟ್ಸ್ಆಪ್ ಮೆಸೇಜ್ ಮುಖಾಂತರ ತಿಳಿಸಿ. ಅಯ್ಯಪ್ಪ ಮಂಜುನಾಥ, ಅಳವಡಿಸ್ಕೊಂಡೇನೆ ಈ ಒಂದು ಸ್ಟೇಟ್ಮೆಂಟು. ಹಾಡನ್ನ ಕೇಳಿ ಮಜಾ ಮಾಡಿ.

0: bro. Love you.
1: ಸೂಪರಿಟಾದ ಗೀತೆಯನ್ನ ಕೇಳಿದ್ರ, ಎಂಜಾಯ್ ಮಾಡಿದ್ರ? ಆತ್ಮೀಯ ಸ್ನೇಹಿತರೆ, ರೀಲ್ಸ್ ತೆಗೀರಿ, ಸೋಷಿಯಲ್ ಮೀಡಿಯಾ ತೆಗೀರಿ, ಎಲ್ಲಾ ಕಡೆ ಒಂದೇ ಗೀತೆ, ಏನಿಲ್ಲ ಏನಿಲ್ಲ. ಸೊ ಸ್ನೇಹಿತರೆ, ಈ ಗೀತೆ ಕೇಳುವಾಗ ನನಗನ್ಸಿತ್ತು ಆ ಪದ ಇಲ್ಲ, ಆ ಇಲ್ಲ ಅನ್ನೋ ಪದದಿಂದ ಎಷ್ಟು ಲಾಭಗಳಿದಾವ ಗೊತ್ತಾ? ನಿಮಗೂ ಅನಿಸ್ತಿರ್ಬೋದು, ಏನು ಮಂಜುನಾಥ ಇಷ್ಟು ದಿನ ನೀನು ಹೇಳ್ತಿದ್ದೀಯಾ, ಲೈಫ್ ಅಲ್ಲಿ ಏನೇ ಬರಲಿ ಎದುರಿಸ್ಬೇಕು. ಖಂಡಿತ, ಆದರೆ ಕೆಲವೊಂಬಾರಿ ಲೈಫ್ ಅಲ್ಲಿ ಬರ್ತಾವ ಸಂದರ್ಭ, ಅದನ್ನ ನೀವು ಇಲ್ಲ ಅಂತ ಹೇಳಿ ಅದು ಒಂಥರದ ಎದುರಿಸುವುದೇ. ಎಸ್ ಎಸ್ ಎಸ್ ಎಸ್. ಸ್ನೇಹಿತರೆ, ನನ್ನ ಜೀವನದಲ್ಲಿ ನಾನು ಬಹಳಷ್ಟು ಸಂದರ್ಭಗಳಲ್ಲಿ ಹೂ ಅಂತ ಹೇಳಿ, ಆ್ಯಂಡ್ ಇನ್ನೊಂದ್ರಿಪ್ಪ, ಕೆಲವೊಬ್ರು ನಮ್ಮನ್ನ ಈ ಒಂದು ಅಭ್ಯಾಸ ಏನಿರುತ್ತೆ, ಇವು ಏನು ಕೊಟ್ರ ಮಾಡ್ತಾ ನಾವು ಹೂನ ಅಂತ ನಾವು ಇಲ್ಲ ಅನ್ನಂಗಿಲ್ಲ, ಈ ಒಂದು ಗುಣವನ್ನ ಅವರು ತಮ್ಮ ಲಾಭಕ್ಕೆ ನಮ್ಮನ್ನ ಮ್ಯಾನಿಪುಲೇಟ್ ಮಾಡ್ತಾರೆ. ಆತ್ಮೀಯ ಸ್ನೇಹಿತರೆ, ಅದರಲ್ಲಿ ನಾನು ಬಹಳಷ್ಟು ಬಾರಿಗೆ ಒಳಗಾಗಿ ಸಮಸ್ಯೆಗೆ ಒಳಗಾಗಿದ್ದೇನೆ. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ಆ ವಿಷಯದ ಬಗ್ಗೆ ಅಲ್ಲ, ಇಲ್ಲ ಅನ್ನೋದು ಹೇಗೆ, ಆ ಇಲ್ಲ ಅನ್ನೋದು ಚೆನ್ನಾಗಿ ಹೇಳೋದು ಹೇಗೆ. ಸೊ ಮೊದಲನೇದಾಗಿ ನಾನು ಹೇಳಿದೆ, ಯಾರು ಬಂದು ಒಂದು ಕಾರ್ಯವನ್ನು ಕೊಟ್ಟರೆ ಅವರಿಗೆ ಪೈಲ ತಿಳಿಸಿ ಈ ಕಾರ್ಯ ಬಹಳ ಚಲೋ ಐತೆ, ಆದ್ರೆ ಆ ದಿನ ನಾನು ಇರುವುದಿಲ್ಲ ಅಥವಾ ನಾನು ಮಾಡುವುದಿಲ್ಲ. ಈಗ ಇನ್ನೊಂದ್ರಿ, ಬಹಳ ಮುಖ್ಯವಾದ ವಿಷಯ, ಕೆಲವೊಬ್ರು ಬಹಳ ಬಹಳ ಬಹಳ ಬಹಳ ಅತಿ ಹೆಚ್ಚು ಅಪೇಕ್ಷೆಯಲ್ಲಿ ಬಂದು ನಿಮಗೊಂದು ವಿಷಯವನ್ನ ಹೇಳ್ತಾರೆ, ಏ ದೋಸ್ತ ನೀನು ಇದನ್ನು ಮಾಡಿಕೊಡ್ಬೇಕಾ, ನನಗೆ ನೀವು ಮಾಡಿದ್ರೆ ನನಗೆ ಬಹಳ ಖುಷಿ ಆಗುತ್ತೆ. ಫಸ್ಟ್ ಆಫ್ ಆಲ್ ಅಂತ ಸಂದರ್ಭದಲ್ಲಿ ನೀವು ಏನು ಹೇಳಬೇಕು, ಈ ಒಂದು ವಿಷಯಕ್ಕೆ ನಾನು ಲಾಯ್ಕಿ ಇದೇನಂತ ನೀನು ವಿಚಾರ ಮಾಡಿ ನನ್ನ ಕಡೆ ಬಂದಿಯಲ್ಲ, ಅದು ನೀನು ನನಗೆ ಕೊಟ್ಟು ಮರ್ಯಾದೆ, ಆದರೆ ಈ ಒಂದು ಕಾರ್ಯ ನಾನು ಮಾಡೋಕ್ಕಾಗೋದಿಲ್ಲ. ಹೆಂಗೆ ಅನಿಸ್ತದ್ರಿ ಇದು ನೋಡ್ರಿ, ಎಷ್ಟು ಡಿಫ್ರೆನ್ಸ್ ಇದೆ. ಎಲ್ಲ ಸೈಕಾಲಜಿ ಆತ್ಮೀಯ ಸ್ನೇಹಿತರೆ, ಇದನ್ನು ನೀವು ಬಳಸಲೇಬೇಕು, ಏಕೆಂದರೆ ಇತ್ತೀಚಿನ ದಿನಗಳಲ್ಲಿ ಇಲ್ಲ ಅನ್ನೋದು ಕಲಿತ್ರೆ ಅತಿ ಹೆಚ್ಚು ಒಳ್ಳೆಯದು. ಜನರಿಗೂ ಗೊತ್ತಾಗ್ತದೆ, ಏ ಇವ್ ಸ್ವಲ್ಪ ಬೌಂಡ್ರಿ ಸೆಟ್ ಮಾಡ್ಯಾನ, ಇವನ್ ಕಡೆಯಿಂದ ಜಾಗೃತರಾಗಿರ್ರಿ. ನೀವೇ ವಿಚಾರ ಮಾಡಿರಿ ಸ್ನೇಹಿತರೆ, ಎಲ್ಲ ವಿಷಯಕ್ಕೆ ಹಾಂ ಅನ್ಕೋತ ಹೋದ್ರ ಏನಾಗುತ್ತೆ. ಕಾರ್ಯಕ್ರಮ ನಿಮ್ಮೊಂದಿಗೆ ನಾವು ಇನ್ನೂ ಬಸ್ ಮಸ್ತು ಗೀತೆಗಳೊಂದಿಗೆ ನನ್ನ ಮಾತುಗಳು ಹಾಡನ್ನು ಕೇಳಿ ಮಜಾ ಮಾಡಿ.

ಚಿಕ್ಕೋಡಿಯ KLE ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಂಡ್ ಟೆಕ್ನಾಲಜಿ KLECET 2026-27 ಪ್ರವೇಶಗಳು ಪ್ರಾರಂಭ. BE ಕೋರ್ಸ್ಗಳು ಸಿವಿಲ್, ಮೆಕ್ಯಾನಿಕಲ್, ಎಲೆಕ್ಟ್ರಾನಿಕ್ ಅಂಡ್ ಕಮ್ಯುನಿಕೇಶನ್, ಕಂಪ್ಯೂಟರ್ ಸೈನ್ಸ್ ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹಾಗೂ ಡೇಟಾ ಸೈನ್ಸ್ ಇಂಜಿನಿಯರಿಂಗ್ ಲಭ್ಯ. PG ಕೋರ್ಸ್ಗಳು MBA ಮಾಸ್ಟರ್ ಆಫ್ ಬಿಸಿನೆಸ್ ಅಡ್ಮಿನಿಸ್ಟ್ರೇಷನ್ ಮತ್ತು MCA ಮಾಸ್ಟರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ ಪದವಿಗಳು ಲಭ್ಯ. MBA ಮಾನ್ಯತೆ ಪಡೆದಿದ್ದು VTU ಮಾಡೆಲ್ ಇಂಜಿನಿಯರಿಂಗ್ ಕಾಲೇಜ್ ಎಂದು ಗುರುತಿಸಲ್ಪಟ್ಟಿದೆ. ಉದ್ಯೋಗಾವಕಾಶ 100% ಪ್ಲೇಸ್ಮೆಂಟ್ ನೆರವು ಮತ್ತು ಇನ್ಫೋಸಿಸ್, ಟಾಟಾ, ವಿಪ್ರೋದಂತಹ 50 ಹೆಚ್ಚು ಕಂಪನಿಗಳಿಂದ ನೇಮಕಾತಿ. UPSC, KPSC, ಗೇಟ್ ಮತ್ತು ಶೈಕ್ಷಣಿಕ ಕಾರಾಗಾರಗಳಿಗೆ ವಿಶೇಷ ತರಬೇತಿ ನೀಡಲಾಗುತ್ತಿದೆ. ಕಂಪ್ಲೀಟ್ ವೈಫೈ ಕ್ಯಾಂಪಸ್, ಸುಸಜ್ಜಿತ ಗ್ರಂಥಾಲಯ ಮತ್ತು ಡಿಜಿಟಲ್ ತರಗತಿಗಳಿವೆ. ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕವಾದ ಸುಸಜ್ಜಿತ ಹಾಸ್ಟೆಲ್ ಸೌಲಭ್ಯವಿದೆ. ಸುತ್ತಮುತ್ತಲಿನ 10 ಹೆಚ್ಚು ಪ್ರಮುಖ ಮಾರ್ಗಗಳಲ್ಲಿ ಕಾಲೇಜ್ ಬಸ್ಸು ಸೌಲಭ್ಯವಿದೆ. ಕರ್ನಾಟಕ ಸರ್ಕಾರದ ನಿಯಮಗಳ ಅನ್ವಯ ಪ್ರವೇಶಾತಿ ನಡೆಯುತ್ತಿದೆ. CET ಕೋಡ್ E167. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 9483047799 ಅಥವಾ www.kleCET.edu.in ಗೆ ಭೇಟಿ ನೀಡಿ.

ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ, ಆತ್ಮೀಯ ಸ್ನೇಹಿತರೆ. ಕಾರ್ಯಕ್ರಮ ನಿಮ್ಮೊಂದಿಗೆ ನಾವು ಇವತ್ತಿನ ಕಾರ್ಯಕ್ರಮದಲ್ಲಿ ರವಿವಾರ ಸ್ಪೆಷಲ್ ಒಳ್ಳೊಳ್ಳೆ ಗೀತೆಗಳೊಂದಿಗೆ ನನ್ನ ಮಾತುಗಳು. ಬಹಳ ಮುಖ್ಯವಾದ ಪ್ರಶ್ನೆ, ಬಹಳ ಮುಖ್ಯವಾದ ಸಂದರ್ಭದಲ್ಲಿ ಇಲ್ಲನ್ನ ಬೇಕು. ಎಸ್ ರೀ ಸ್ನೇಹಿತರೆ, ನೋಡಿ ಹಣ, ಎಸ್ ಈ ಒಂದು ವಿಷಯ ಬಂದಾಗ ಎಷ್ಟೋ ಸಂಬಂಧಗಳು ರೈರಪ ಕ್ಲಸ್ ಅಂದ್ರ ಹಾಳಾಗಿರುತ್ತೆ. ಈ ಒಂದು ಹಣದ ವಿಚಾರ ಸ್ನೇಹಿತರೆ, ಒಂದು ವಿಷಯ ನೆನಪಿಟ್ಕೊಳ್ಳಿ. ಮೊನ್ನೆ ಏನೋ ನೋಡ್ತಾ ಇದ್ದೆ ಒಂದು ರೀಲ್ನಲ್ಲಿ, ಅವ್ರು ಹೇಳ್ತಾ ಇದ್ರು, ಯಾರಾದ್ರೂ ಬಂದು ದುಃಖದ ವಿಷಯವನ್ನ ನಿಮ್ ಕಡೆ ಹೇಳಕ್ ಚಾಲು ಮಾಡಿದ್ರೆ ಅರ್ಥ ಮಾಡ್ಕೊಳ್ರಿ, ಈ ಮನುಷ್ಯ ಹಣ ಕೇಳಕ್ ಬಂದಾನ. ಸೊ ಸ್ನೇಹಿತರೆ, ಕೆಲವೊಬ್ರು ದುಃಖ ನಿಜವಾಗಿರುತ್ತೆ. ಕೆಲವೊಬ್ರು ನಿಮ್ಗೆ ಹೇಳ್ತೇನೆ, ವೈಯಕ್ತಿಕ ಅನುಭವದಲ್ಲಿ ಹೇಳ್ತೇನೆ, ತಾಯಿಗೆ ಆರಾಮಿಲ್ಲ ಅಂತ ರೊಕ್ಕ ತಗೊಂಡವ ಐಫೋನಿಗೆ ರೊಕ್ಕ ಬೇಡ್ತಾ ಇದ್ದ ಆಕ್ಚುಲ್ ಆಗಿ. ಎಸ್, ಇದು ನಿಜವಾದ ಘಟನೆ ಆಗಿತ್ತು ನನ್ನೊಂದಿಗೆ. ಸೊ ಅಂತ ಸಂದರ್ಭದಲ್ಲಿ ಓಕೆ, ಈಗ ಮೇನ್ ಪಾಯಿಂಟ್ಗೆ ಬರೋಣ. ಇಲ್ಲ ಅನ್ನೋದು ಹಣದ ಸಂದರ್ಭದಲ್ಲಿ. ಎಸ್, ಹಣ ಕೇಳಕ್ ಬಂದಾಗ ಅವರಿಗೆ ಸಿಂಪಲ್ ಆಗಿ ಹೇಳುದು, ಈಗ ಈ ಕ್ಷಣ ನಾನು ನಿನಗೆ ಸಹಾಯ ಮಾಡಲಿಕ್ಕೆ ಆಗುದಿಲ್ಲ. ಇಲ್ಲ ಅನ್ನೋ ಬಹಳ ಒಳ್ಳೆ ರೀತಿ ಇದು ಕಷ್ಟ ಅವರು ಹಂಚ್ಕೋತಾರೆ. ಆ ಕಷ್ಟ

ಜನ ಸುಳ್ಳು ಅದನ್ನು ಗೊತ್ತಿಲ್ಲ, ಬಟ್ ನಿಮ್ ಕೊಡೋ ಆಸೆ ಇಲ್ಲ ಅಲ್ವಾ? ಇಲ್ಲ ಅನ್ನೋಕಿತ ಅವರಿಗೆ ಹೇಳಿ, ಈಗಿನ ಕ್ಷಣ ನಿನಗೆ ಸಹಾಯ ಮಾಡುವಂತ ಪರಿಸ್ಥಿತಿಯಲ್ಲಿ ನಾನಿಲ್ಲ. ಈ ಸ್ಟೇಟ್ಮೆಂಟ್ ಅವ್ರ ಕಿವಿಯಲ್ಲಿ ಬಿದ್ದರೆ ಅವರಿಗೆ ಖಚಿತವಾಗುತ್ತೆ ಕಿ ನೀವು ಇಲ್ಲ ಅಂದಿದ್ದೀರಾ. ಸೊ ಕೆಲವರಿಗೆ ಇಲ್ಲ ಡೈರೆಕ್ಟ್ ಹೇಳಕ ಸ್ವಲ್ಪ ನಾಚ್ತಾರೆ. ಅಂಥವರಿಗೆ ಇವತ್ತಿನ ಕಾರ್ಯಕ್ರಮ ಏನಂತೀರಾ? ನಮ್ಮ ಮನಸ್ಸು ನಮ್ಮ ಹೃದಯ ಹಾಡನ್ನ ಕೇಳಿ ಮಜಾ ಮಾಡಿ. ಕೇಳ್ತಾ ಇದ್ರ ವೇಣು ಧ್ವನಿ 90.4 FM KLE ಕನಸು. ಇದು ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ.

0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ
1: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ ನೆಹರು ನಗರ ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
1: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
0: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
1: ವಿಳಾಸ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೆಎಲ್ಇಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ ನೆಹರು ನಗರ ಬೆಳಗಾವಿ.
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0831255250 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 ಆರ್ ಜಸ್ಟ್ ಡಯಲ್ 1099.
1: ಹಿಂದೆ ಭೇಟಿ ನೀಡಿ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.

ರವಿವಾರ ಸ್ಪೆಷಲ್ ಕಾರ್ಯಕ್ರಮ. ವಿಷಯ ಏನಿಲ್ಲ ಏನಿಲ್ಲ ಏನಿಲ್ಲ ಏನಿಲ್ಲ ಎಲ್ಲ ಕಡೆ ಕೇಳಿ ಸಾಕಾಯ್ತು. ಅಲ್ಲಿ ಇರೋ ಆ ಒಂದು ಶಬ್ದ ಇಲ್ಲ, ಅಲ್ಲಿಂದ ನನಗೆ ತಲೆಯಾಗಿ ಹುಟ್ಟಿತು ಒಂದು ಒಳ್ಳೆ ಕಾರ್ಯಕ್ರಮ. ಇಲ್ಲ ಅನ್ನೋ ಪದವನ್ನು ಬಳಸಿಕೊಂಡು ಎಷ್ಟೋ ಜನರು ತಮ್ಮದೇ ಆದಂಥ ಸಮಸ್ಯೆಗಳನ್ನು ಎಷ್ಟೋ ಸಮಸ್ಯೆಗಳಿಂದ ದೂರವಿರಬಹುದು. ಸೊ ಸ್ನೇಹಿತರೆ, ಇಲ್ಲ ಅನ್ನೋದು ಕೆಲವೊಬ್ಬರಿಗೆ ಆಗೋದಿಲ್ಲ, ಕೆಲವೊಬ್ಬರು ನಾಚ್ತಾರೆ ಇಲ್ಲ ಅನ್ನಕ್ಕೆ ಡೈರೆಕ್ಟ್ ಆಗಿ ಇಲ್ಲ ಅಂತ ಹೇಳೋದು ಸ್ವಲ್ಪ ಕಠಿಣ. ಬಟ್ ಇವತ್ತಿನ ಕಾರ್ಯಕ್ರಮದಲ್ಲಿ ಭಿನ್ನ ಭಿನ್ನ ಪ್ರಕಾರದ ಶಬ್ದಗಳನ್ನು ಬಳಸಿ ಸಂಬಂಧ ಹಾಳಾಗದಂತೆ ನೀವು ಇಲ್ಲ ಅನ್ನಬಹುದು ಅಂತ ನಾನು ಹೇಳಿದೆ. ಸೊ ನಡೀರಿ ಕಾರ್ಯಕ್ರಮದಲ್ಲಿ. ಈಗ ಇನ್ನೊಂದು ಸಂದರ್ಭ ಬರ್ತಾರೆ, ಬಹಳಷ್ಟು ಜನರು ಬರ್ತಾರೆ, ಬಹಳಷ್ಟು ಸಂದರ್ಭ ಅವ್ರು ಹೇಳ್ತಾರೆ ಇವತ್ತಿನ ದಿನ ನೀನು ಏನು ಮಾಡ್ತೀವಿ ಗೊತ್ತಿಲ್ಲ, ನನಗೆ ನೀನು ಬೇಕು, ಈ ಒಂದು ಕಾರ್ಯ ಆಗಲೇಬೇಕು. ಅಂತ ಸಂದರ್ಭದಲ್ಲಿ ನೀವು ಏನು ಮಾಡ್ಬೋದು, ಬಹಳಷ್ಟು ಜನರಿಗೆ ಕೆಲಸ ಇರ್ತಾರೆ, ಎಲ್ಲರಿಗೂ ತಮ್ಮದೇ ಆದಂಥ ಕೆಲಸ ಇರ್ತದ್ರಿ ಸ್ನೇಹಿತರೆ. ಕೆಲವೊಬ್ರು ತಮ್ಮದೇ ಆದಂಥ ಒಂದು ಹಕ್ಕಿನಲ್ಲಿ ಹೇಳ್ತಾರೆ, ಏ ನೀನು ಏನು ಮಾಡ್ತೀವಿ ಗೊತ್ತಿಲ್ಲ, ನನ್ನ ಮದುವೆಗೆ 15 ದಿನ ರಜಾ. ಅಲ್ಲ, ಅವ್ರದ್ದು ಲೈಫ್ ಇರುತ್ತೆ, ಅವ್ರದ್ದು ಜೀವನ ಕೆಲಸ, ಅದನ್ನ ವಿಚಾರ ಮಾಡೋದಿಲ್ಲ. ಅಂಥ ಸಂದರ್ಭದಲ್ಲಿ ನೀವು ಸಿಂಪಲಾಗಿ ಹೇಳ್ಬೋದು, ಈಗಿನ ಕ್ಷಣ ನಾನು ಏನು ಬೇಕಾದ್ ಮಾಡ್ಬೋದು, ಆದರೆ ಆ ಯಾವ ತಾರೀಕು ನೀನು ಹೇಳ್ತಾ ಇದೆ ಆ ತಾರೀಕು ನಾನು ಇರುವುದಿಲ್ಲ, ಯಾಕಂದರೆ ನನಗೆ ಕೆಲಸ ಇದೆ, ರಜೆ ಸಿಗುವುದಿಲ್ಲ. ಇಷ್ಟು ಹೇಳಿದ್ರೆ ಸಾಕು, ಡೈರೆಕ್ಟ್ ಆಗಿ ಇಲ್ಲ ಅನ್ನೋಕ್ಕಿಂತ ಈ ಶಬ್ದಗಳನ್ನು ಬಳಸ್ಬೋದು. ಸೊ ಸ್ನೇಹಿತರೆ, ಶಬ್ದದಲ್ಲಿ ಶಕ್ತಿ ಇದೆ, ಶಬ್ದ ಬಹಳ ಸುಂದರ. ನೀವು ಅದನ್ನ ಹೇಗೆ ಬಳಸ್ತೀರಾ ಅದು ತುಂಬಾನೇ ಮುಖ್ಯ. ಲೈಫಲ್ಲಿ ಸ್ವಲ್ಪ ಹಿಂದಿರುಗಿ ನೋಡಿ, ಎಷ್ಟೋ ಜನರು ಈ ಶಬ್ದವನ್ನ

ಬಳಸಿ ಸಂಬಂಧಗಳೇ ಹಾಳು ಮಾಡ್ಕೊಂಡಾರ. ಅದರಲ್ಲಿ ಬಹಳ ಕೆಟ್ಟದಾನಂತ ಅಲ್ಲ, ಒಳ್ಳೆ ಶಬ್ದನೇ ಇಲ್ಲ. ಆತ್ಮೀಯ ಸ್ನೇಹಿತರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಇಲ್ಲ ಅನ್ನೋದು ಹೇಗೆ ಅಂತ ನಾನು ಕಲಿಸ್ತಾ ಇದ್ದೇನೆ. ಹಾಡನ್ನ ಕೇಳಿ ಮಜಾ ಮಾಡಿ ಕೇಳ್ತಾ ಇದ್ದೀರಾ ವೇಣು ಧ್ವನಿ, ಇದು 90.4 FM KLE ಕನಸು.

0: ಬೆಳಗಾವಿಯ ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
1: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ, ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
1: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆ, ಶಹಾಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312486286.

0: ಸುಪ್ರಿತಾದ ಗೀತೆಯನ್ನ ಕೇಳಿದ್ರ, ಎಂಜಾಯ್ ಮಾಡಿದ್ರ ಸ್ನೇಹಿತರೆ? ಇವತ್ತಿನ ಕಾರ್ಯಕ್ರಮದಲ್ಲಿ ಮಸ್ ಮಸ್ ಗೀತೆಗಳೊಂದಿಗೆ ಏನಿಲ್ಲ ಏನಿಲ್ಲ, ಆ ಇಲ್ಲ ಅನ್ನೋ ಪದ ಎಷ್ಟು ಚೆನ್ನಾಗಿ ನೀವು ಬಳಸಬಹುದು ಶಬ್ದಗಳನ್ನ, ಅದನ್ನ ನೀವು ಒಂದು ಸ್ಟೇಟ್ಮೆಂಟ್ ಆಗಿ ಬಳಸಿ ಲೈಫ್ ಅಲ್ಲಿ ಎಷ್ಟೋ ಸಮಸ್ಯೆಗಳಿಂದ, ಎಷ್ಟೋ ಒಂದು ನಿಮಗೆ ಬೇಡವಾದಂತಹ ಜವಾಬ್ದಾರಿಯಿಂದ ದೂರವಾಗಬಹುದು. ಸೊ ಸ್ನೇಹಿತರೆ ಬನ್ನಿ, ಬಹಳ ವಿಚಾರದಲ್ಲಿ ಬರ್ತಾರೆ. ಕೆಲವೊಬ್ರು ಹೇಳ್ತಾರೆ, ಮನ್ಯಾಗ ಆ ಬಲ್ಪ ಹಾಳಾಗಿತ್ತ, ಅವಾಗ ನನ್ನಿಂದ ವಿಚಾರ ಬಂತಪ್ಪ, ನೀನು ಎಲ್ಲ ಮಾಡ್ತೀಯಲ್ಲ, ಅವಾಗ ಏನ್ ಹೇಳ್ಬೇಕು ಹೇಳ್ರಿ?
1: ಆ ಕಾಕಾರಿ, ನನ್ ಬಗ್ಗೆ ಆ ಸಂದರ್ಭದಲ್ಲಿ ವಿಚಾರ ಮಾಡಿದ್ದಕ್ಕೆ ಧನ್ಯವಾದ, ಆದ್ರೆ ನಾನು ಅವೈಲೇಬಲ್ ಇಲ್ಲ, ನಾನು ಎಲ್ಲೋ ಬೇರೆ ಕಡೆ ಹೋಗ್ತಾ ಇದ್ದೀನಿ.
0: ಎಷ್ಟ್ ಚಂದ ಅನ್ಸದ್ ನೋಡ್ರಿ. ಇರ್ತಾರ ಕೆಲವರು ಓಣೆ ಅವ್ರ, ಏನಾದ್ರೂ ಒಂದು ಸಮಸ್ಯೆ ಬಂದಿರುತ್ತೆ, ಟೆಕ್ನಾಲಜಿಕಲ್ ಸಮಸ್ಯೆ ಇರಬಹುದು, ಇಲೆಕ್ಟ್ರಿಕ್ ಇದು ಅದು,
1: ವೈಯಕ್ತಿಕವಾಗಿ ನಾನು ಅನುಭವಿಸೇನೆ.
0: ಅವಾಗ ನೀವು ಅವ್ರಿಗೆ ಹೇಳ್ಬೇಕು, ನೀವು ಆ ಸಂದರ್ಭದಲ್ಲಿ ನನ್ ಬಗ್ಗೆ ವಿಚಾರ ಮಾಡಿದಕ್ಕೆ ಧನ್ಯವಾದ, ಆದ್ರೆ ನಾನಿಲ್ಲ, ನನ್ ಬೆರೆಗಡೆ ಹೋಗ್ತಾ ಇದ್ದೇನೆ. ನೋಡಿ ಎಷ್ಟ್ ಚಂದ ಅನ್ಸುತ್ತೆ, ಡೈರೆಕ್ಟ್ ಇಲ್ಲ ಅನ್ನೋದು ಬಿಟ್ಟು. ಡೈರೆಕ್ಟ್ ಇಲ್ಲ ಅಂದ್ರೆ ಸಂಬಂಧ ಹಾಳಾಗ್ಬಹುದು, ಒಂದು. ಇನ್ನೊಂದು, ಹೂ ಅಂತ ಹೇಳಿ ನೀವು
1: ಎರಡು ಕೆಲಸದಿಂದ ಎರಡು ಕೆಲಸ ಮಾಡಕ್ಕೂ ಆಗುದಿಲ್ಲ, ವಿಚಾರ ಮಾಡ್ರಿ.
0: ಹಾಗಿದ್ದಾಗ ಹಿಂಗ್ ಹೇಳುದು, ಸರ್ ಕಾಕಾ ವೈನಿ, ನೀವು ಈ ಸಂದರ್ಭದಲ್ಲಿ ನನಗೆ ವಿಚಾರ ಮಾಡಿದ್ರಿ, ಧನ್ಯವಾದ, ಆದ್ರೆ ನನಗೆ ಬೇರೆ ಕೆಲಸ ಇದೆ. ಖಲಾಸ್, ಸಂಬಂಧನು ಉಳಿಯುತ್ತೆ, ಆ ಕೆಲಸದಿಂದ ನೀವು ದೂರ ಆಗ್ತೀರಾ, ಅಂಡ್ ನಿಮಗೆ ಏನು ಆಲ್ರೆಡಿ ಕೆಲಸದಲ್ಲಿ ನೀವು ವ್ಯಸ್ತವಾಗಿರ್ತೀರಾ, ಅದನ್ನು ನೀವು ಮಾಡ್ಬೋದು, ಏನಂತೀರಾ? ಸೊ ನಡೀರಿ, ಇನ್ನೊಂದು ಸೂಪರ್ ಹಿಟ್ ಆದ ಗೀತೆ ಬರ್ತಾ ಇದೆ, ಕೇಳಿ ಮಜಾ ಮಾಡಿ. ಇದು ರವಿವಾರ ಸ್ಪೆಷಲ್, ನಮ್ಮೊಂದಿಗೆ ನಾವು ಕಾರ್ಯಕ್ರಮ.

ಸುಬ್ರಿಟಾದ ಗೀತೆಯನ್ನ ಕೇಳಿ ಎಂಜಾಯ್ ಮಾಡಿದ್ರಲ್ಲ ಆತ್ಮೀಯ ಸ್ನೇಹಿತರೆ, ಕಾರ್ಯಕ್ರಮ ನಿಮ್ಮೊಂದಿಗೆ ನಾವು. ಈ ಕಾರ್ಯಕ್ರಮದಲ್ಲಿ ಇಲ್ಲ ಅನ್ನೋದು ನಾನು ಎಷ್ಟೋ ಬಾರಿಗೆ ಹೇಳಿದ್ದೀನಿ, ಆದ್ರೆ ಯಾವ ರೀತಿ ಇಲ್ಲ ಅನ್ನೋದು ಅದನ್ನ ಯಾವತ್ತೂ ಹೇಳಿಲ್ಲ. ಬಹಳಷ್ಟು ಜನರು ಈ ಪ್ರಶ್ನೆಯನ್ನ ಕೇಳಿದ್ರು, ಅಣ್ಣ ಮನುಷ್ಯನ ನೀವು ಬಹಳ ಚೆನ್ನಾಗಿ ಹೇಳ್ತೀರಾ, ಜೀವನದಲ್ಲಿ ಇಲ್ಲ ಅನ್ನೋದು ಕಲಿ, ಆದ್ರೆ ಹೇಗೆ ಇಲ್ಲ ಅನ್ನೋದು ಅದನ್ನ ನೀವು ನನಗೆ ಕಲಿಸಿ ಅಂತ. ಓಕೆ ನಡೀರಿ, ತಯಾರು ಮಾಡಿಟ್ಟೆ ನಾನು ಇಷ್ಟೆಲ್ಲ ಶಬ್ದಗಳನ್ನ. ಸೊ ಸ್ನೇಹಿತರೆ, ಈಗ ಶಾಲೆಯಲ್ಲಿ ಈ ಟೀಚರ್ ಹೇಳ್ತಾರೆ, ಮಂಜುನಾಥ ಹೋಮ್ ವರ್ಕ್ ಮಾಡಬೇಕು ನೀನು, ನಾನು ಅವಾಗ ಇಲ್ಲ ಅನ್ನಕ್ಕೆ ಆಗಂಗಿಲ್ಲ, ಬಡಿಸ್ಕೋತೇನೆ. ಇದು ಅವಾಗಿಂದ ಅಲ್ರಿ ಸ್ನೇಹಿತರೆ, ಜೀವನ ನಿಜ ಜೀವನದಲ್ಲಿ ಬಂದಾಗ ಬಹಳಷ್ಟು ಜನರು ಇವರನ್ನ ತಮ್ಮದೇ ಆದಂಥ ಸ್ವಾರ್ಥಕ್ಕೆ ಬಳಸೋಕೆ ಚಾಲು ಮಾಡ್ತಾರೆ, ಮ್ಯಾನಿಪ್ಯುಲೇಟ್ ಮಾಡೋಕ್ಕೆ ಚಾಲು ಮಾಡ್ತಾರೆ. ಯಾರು ಎಲ್ಲ ಕೆಲಸಕ್ಕೂ ಹೂನ ಅಂತಾರೆ, ಅಂಥವರಿಗೆ ಬಹಳ ಮುಖ್ಯವಾದ ವಿಷಯ ಇಲ್ಲ ಅನ್ನೋದು ಕಲಿಬೇಕು. ಸೊ ನಡೀರಿ, ಈಗ ಬಹಳ ಮುಖ್ಯವಾದ ಒಂದು ಬರುತ್ತೆ, ಅದು ಬರ್ತಾರೆ ಜನ ಕೇಳ್ತಾರೆ ನಿಮ್ಮ ಕಡೆ, ಏ ದೋಸ್ತ ನನ್ನೋಡ ನಿನ್ನ ನಾವು ಊರಿಗೆ ಹೋಗತ್ತೇವೆ, ನೀ ಏನು ಮಾಡು ನಮ್ಮ ಮನೆಗೆ ಬಾ, ನಮ್ಮ ಮನೆಯಾಗಿರೋ ಆ ಒಂದು ಈ ಪ್ರಾಣಿಗೆ ಹಾಲು ಹಾಕು, ಅದಿಲ್ಲದೆ ಮನೆಯಾಗ ಒಂದು ಸ್ವಲ್ಪ ದೀಪ ಎಲ್ಲ ಹಚ್ಚಿ ಹೋಗು, ಚಾವಿ ಕೊಟ್ಟಿರ್ತೇವೆ, ಈ ಜವಾಬ್ದಾರಿ ನೀನು ತೊಗೋಬೋದಲ್ಲ, ನಾವೊಂದು 15 ದಿನ ಹೋಗಿ ಬಂದಿರ್ತೇವೆ, ನಿಮಗೂ ಎಲ್ಲಿ ಹೋಗೋದಿರ್ತದೋ ನಿಮ್ಮದು ಆದಂತಹ ಕೆಲಸ ಇರ್ತದೆ. ಅಂತ ಸಂದರ್ಭದಲ್ಲಿ ನೀವು ಅವ್ರಿಗೆ ಹೇಳ್ಬೋದು, ನಾನು ನಿಮಗೆ ಫಸ್ಟ್ ಧನ್ಯವಾದ ತಿಳಿಸ್ತೇನೆ ಕಿ ನೀವು ಈ ಲಾಯಕ್, ನೀವು ಇಷ್ಟು ವಿಶ್ವಾಸ ಇಟ್ಟು ನೀವು ನಿಮ್ಮ ಮನೆ ಚಾವಿ ನನಗೆ ಕೊಡ್ತಾ ಇದ್ದೀರಾ, ಆದರೆ ನನಗೆ ಕೆಲಸ ಬಹಳ ಐತಿ, ಆಗುದಿಲ್ಲ, ಈ ಜವಾಬ್ದಾರಿ ಪಾಪ ಮೂಕ್ ಪ್ರಾಣಿ ಮತ್ತು ನಂದೇ ಹಾದಿ ಕಾಯ್ತಿರುತ್ತೆ, ಸೊ ಯಾರಾದರೂ ಬೇರೆಯವ್ರ ಬಗ್ಗೆ ನೀವು ವಿಚಾರ ಮಾಡ್ಬೋದು, ನನಗಾಗುದಿಲ್ಲ. ಇಷ್ಟು ಸಿಂಪಲ್ ಆಗಿ ಹೇಳಿದ್ರ ಎಸ್ ನಾನು ಅನುಭವಿಸೇನ್ರಿಪ್ಪ ಇವೆಲ್ಲ ವಿಷಯಗಳು, ಬಟ್ ಆ ಸಂದರ್ಭದಲ್ಲಿ ನನಗೆ ಇಲ್ಲ ಅನ್ನೋದು ಬಂದೇ ಇಲ್ಲ, ನಾನು ಹುನ ಅಂತಿದ್ದೆ, ಆ ಹೂ ಅಂತಿದ್ದೆ, ಜನ ಫಿಕ್ಸ್ ತಗೋತಿದ್ರೆ ಆ ತಗೋ ಮಂಜು ಮಾಡ್ತಾನೆ, ಆ ಮಂಜು ಮಾಡ್ತಾನೆ, ಮಂಜು ಮಾಡ್ತಾನೆ ಅಂತ ಹೇಳ್ಕೊತ್ ನನಗೆ ಮಾಡಿಸ್ಬಿಟ್ರು ಅವರು. ಕಾರ್ಯಕ್ರಮ ನಿಮ್ಮೊಂದಿಗೆ ನಾವು, ಮುಂದಿನ ಗೀತೆ ಬರ್ತಾ ಇದೆ, ಕೇಳಿ ಮಜಾ ಮಾಡಿ.

ಆತ್ಮೀಯ ಸ್ನೇಹಿತರೆ, ಇದು ಸಂಡೇ ಸ್ಪೆಷಲ್, ರವಿವಾರ ಸ್ಪೆಷಲ್, ನಿಮ್ಮೊಂದಿಗೆ ನಾವು ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ಸ್ಟಾಗ್ರಾಮ್ ರೀಲ್ ನಲ್ಲಿ ಫೇಮಸ್ ಆಗಿರೋ ಏನಿಲ್ಲ ಏನಿಲ್ಲ ಆ ಗೀತೆ ಕೇಳ್ತಾ ಕೇಳ್ತಾ ಅದರಲ್ಲಿರೋ ಆ ಪದ ಇಲ್ಲ ಅನ್ನೋ ಪದದಲ್ಲಿ ನನಗೆ ಹುಟ್ಟಿತ್ತು ಈ ಕಾರ್ಯಕ್ರಮ. ಅದರೊಂದಿಗೆ ಎಷ್ಟೋ ಜನ ಹೇಳಿದ್ರು, ಮಂಜುನಾಥ ಬಹಳ ಚೆನ್ನಾಗಿ ಹೇಳಿದ ಈ ಕಾರ್ಯಕ್ರಮದಲ್ಲಿ ಇಲ್ಲ ಅನ್ನೋದು. ಆದ್ರೆ ಹೆಂಗ ಅನ್ನೋದಪ್ಪ, ಸಂಬಂಧಗಳಲ್ಲಿ ಒಂದ್ ಸ್ವಲ್ಪ ಹಾಳಾಗುತ್ತೆ ಸಂಬಂಧಗಳು, ಇಲ್ಲ ಅನ್ನೋದು ಹೆಂಗ? ಸೊ ಸ್ನೇಹಿತರೆ, ಶಬ್ದ ಜೀವನದಲ್ಲಿ ಮಾತು, ಶಬ್ದ ಬಹಳ ಸುಂದರ, ಅದನ್ನ ನೀವು ಹೇಗೆ ಬಳಸ್ತೀರಾ ಅದು ತುಂಬಾನೇ ಮುಖ್ಯ. ಇವತ್ತಿನ ಕಾರ್ಯಕ್ರಮದಲ್ಲಿ ಭಿನ್ನ ಭಿನ್ನ ಸಂದರ್ಭದಲ್ಲಿ ಹೇಗೆ ನೀವು ಚೆನ್ನಾಗಿ ಇಲ್ಲ ಅನ್ಬಹುದು ಸಂಬಂಧಗಳನ್ನ ಕಾಪಾಡಿಕೊಂಡು ಆ ಇಲ್ಲ ಅನ್ನೋದನ್ನ ಬಳಸ್ಬಹುದು ಅಂತ ನಾನು ಹೇಳಿದ್ನಲ್ಲ. ಸೊ ಸ್ನೇಹಿತರೆ, ಹೇಗೆ ಅನ್ಸಿತ್ತು ಈ ಕಾರ್ಯಕ್ರಮ ನನಗೆ ತಿಳಿಸಿ. 9019904904 ಈ ನಂಬರ್ ಮೇಲೆ ಕರೆ ಮೆಸೇಜ್, ವಾಟ್ಸ್ಆಪ್ ಮೆಸೇಜ್ ಮಾಡಿ ನನಗೆ ತಿಳಿಸಿ. ಹಾಗೇನೆ ಜೀವನದಲ್ಲಿ ಎಲ್ಲೆಲ್ಲಿ ಇಲ್ಲ ಅಂದಿರಿ, ಆ ಇಲ್ಲ ಅಂದಿದ್ದಕ್ಕ ನೀವು ಆರಾಮಾಗಿದ್ದೀರಿ. ನಾನು ಮಂಜುನಾಥ್, ನಿಮ್ಮ ಮನೆ ಪಕ್ಕದ ಗಲಿಯ ಪಕ್ಕ ಪ್ರೀತಿಯ ಹುಡುಗ. ಹೋಗ್ತಾ ಹೋಗ್ತಾ ಹೇಳುದೆಷ್ಟೇ, ಅಪ್ಪ ಅಮ್ಮ ಕೊಡಿ ಮರೆಯಾದ್ದೆ, ಇಲ್ಲದಿದ್ರೆ ಜೀವನದಲ್ಲಿ ಸಿಗುತ್ತೆ ದೇ ಪೈಲಾಯನರ ಈ ಬಾಬಾ ನಂತರ ಗಾಯ ಬಾ ಜೊತೆ ನಕ್ಕೀ ಗಾವ್ ತೆರೆ ಬಾಬಾ ಜೋ ಬಿ ದೇಗಾ ಮಾ ಬಾಪ್ ಕೋ ತ್ರಾಸ್ ಜಿಂದಗಿ ಮೇ ವೋ ಖಲ್ಲಾಸ್. ಇದು ನಾಲ್ಕೇ ದಿನದ ಜೀವನ. ಆತ್ಮೀಯ ಸ್ನೇಹಿತರೆ, ಗುರು ಹಿರಿಯರು ಹೇಳಿದ್ದಾರೆ ಇದು ನಾಲ್ಕೇ ದಿನದ ಜೀವನ. ಮಂಜುನಾಥ್ ಪೈ ಹೇಳ್ತಾನೆ, ಈ ನಾಲ್ಕು ದಿನದ ಜೀವನದಲ್ಲಿ ನಾಲ್ಕು ಕಾಸು ಸಂಪಾದಿಸಿ, ನಾಲ್ಕು ಜನರನ್ನ ಸಹಾಯ ಮಾಡಿ, ನಾಲ್ಕು ಜನರನ್ನ ಪ್ರೀತಿಸಿ, ನಾಲ್ಕು ಜನರನ್ನ ನಗಿಸಿ, ಮನರಂಜಿಸಿ, ಕೊನೆಯಲ್ಲಿ ನಾಲ್ಕು ಭುಜದ ಮೇಲೆ ಮಕ್ಕೊಂಡು ಈ ದುನಿಯಾ ಬಿಟ್ಟು ಹೋಗ್ತಾ ಇದೆ, ಅಷ್ಟ ಜೀವನ. ಮತ್ತಿನ್ ಯಾಕೆ ಮಾಡ್ತೀರಾ ಕೋಪ ತಾಪ ದ್ವೇಷ? ಖುಷಿಯಿಂದ ಇರ್ರಿ, ಖುಷಿಯಿಂದ ಇರ್ಲಿಕ್ಕೆ ವೇಣು ಧ್ವನಿಯನ್ನ ಸದಾ ಕೇಳಿ. ಸ್ನೇಹಿತರೆ, ಈ ಜೀವನದಲ್ಲಿ ಈಗಿನ ಕ್ಷಣ ನಿಮ್ ಕಡೆ ಏನೇನಿದೆ? ತುತ್ತು ಅನ್ನ ತಿನ್ನೋಕೆ, ಬೊಗಸೆ ನೀರು ಕುಡಿಯೋಕೆ, ತುಂಡು ಬಟ್ಟೆ ಸಾಕು, ಮಾನ ಮುಚ್ಚೋಕೆ, ಅಂಗೈಯಗಲ ಜಾಗ ಸಾಕು, ಹಾಯ ಆಗಿರೋಕೆ, ಇವೆಲ್ಲ ಇದಾವಲ್ರಿ? ಇದು ಕೆಲವೊಬ್ಬರಿಗೆ ಕನಸು. ಅದಕ್ಕೆ ಹೇಳಿದು ಈಗಿನ ಕ್ಷಣ ನಿಮ್ ಕಡೆ ಏನೇನಿದೆ ಅದಕ್ಕೆ ಪರಮಾತ್ಮನಿಗೆ ಧನ್ಯವಾದ ತಿಳಿಸಿ. ನಾನು ಮಂಜುನಾಥ್ ಪೈ, ನಮಸ್ಕಾರ ನಮಸ್ಕಾರ ನಮಸ್ಕಾರ.

0: ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ಕೆಎಲ್ಇ ವೇಣುಧ್ವನಿ 90.4 ಎಫ್ಎಂ, ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ನಮ್ಮ ನಾಡು, ನುಡಿ, ಕಲೆ, ಸಾಹಿತ್ಯ ಹೀಗೆ ಪ್ರತಿಯೊಂದು ಕ್ಷೇತ್ರದಲ್ಲಿ ಸಾಧನೆ ಮಾಡಿರುವಂತಹ ಸಾಧಕರಿಗೆ ಇರುವಂತಹ ವೇದಿಕೆ ಇದು ಸಂಸ್ಕೃತಿ ಸಂಭ್ರಮ. ನಮ್ಮ ಇವತ್ತಿನ ಸಂಸ್ಕೃತಿ ಸಂಭ್ರಮ ಕಾರ್ಯಕ್ರಮದಲ್ಲೂ ಕೂಡ ನಮ್ಮ ಜೊತೆಗಿದ್ದಾರೆ ಕೆಎಲ್ಇ ಜವಾಹರ್ಲಾಲ್ ವೈದ್ಯಕೀಯ ಮಹಾವಿದ್ಯಾಲಯದ ಶರೀರಶಾಸ್ತ್ರ ವಿಭಾಗದ ಹಿರಿಯ ಪ್ರಯೋಗಾಲಯದ ತಂತ್ರಜ್ಞರಾದಂತಹ ಮಹಾಂತೇಶ್ ಇಳಕಲ್ ಅವರು. ಕಳೆದ ಸಂಚಿಕೆಯ ಮುಂದುವರೆದ ಭಾಗ ಇದಾಗಿದೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.
1: ಸರ್, ತಾವು ಹೇಳ್ತಾ ಇದ್ರಿ ಈಗ ರಾಮಾಯಣದಲ್ಲಿ ವ್ಯಾಸರಾಯರು ಹೇಳ್ತಾ ಹೋದ್ರು ಗಣಪತಿ ಬರಿತಾ ಹೋದ, ಹಾಗೆ ತಾವು ಕೂಡ ಎಸ್ ಜೆ ನಾಗಲೋತಿ ಮಠ ಸರ್ ಅವ್ರು ಹೇಳ್ತಾ ಹೋದ್ರು ತಾವು ಬರಿತಾ ಹೋದ್ರಿ ಅಂತ. ಯಾವೆಲ್ಲ ಕೃತಿಗಳನ್ನ ಬರಿತಾ ಹೋದ್ರಿ ಸರ್?
2: ಇಲ್ಲಿ ಅನ್ನ ಮಾರ್ಗದಲ್ಲಿ ಅಪಘಾತಗಳಂತ ಒಂದು ಕೃತಿ ಬರ್ತೀವಿ, ಆಮೇಲೆ ಚಟಗಳು ಅಂತ ಬರೆದ್ವಿ, ಆಮೇಲೆ ಆರೋಗ್ಯ ಪಾಲನೆ ಮೂರು ಆಚಾರಗಳು ಅಂತ ಈ ಮೂರು ಪುಸ್ತಕ ಬರೆದ್ವಿ. ಆಮೇಲೆ ಇನ್ನಷ್ಟು ಒಂದು 12 ಪುಸ್ತಕ ಮಾಡಬೇಕು ಅಂತ ನಮ್ಮದು ಆಸೆ ಇತ್ತು. ಅದು ಅಂದರೆ ನನ್ನ ದೇಹದ ಬಗ್ಗೆ ಹೆಂಗಿದೆ, ಅನ್ನ ಮರದ ಅಪಘಾತಗಳು ಎಲ್ಲಿ ತೊಗೊಂಡ್ವಿ, ಆಮೇಲೆ ಕೆಮ್ಮಿನ ಬೇಕಂತ ನಮ್ಮ ಪುಪ್ಪಸ ತೊಗೊಂಡ್ವಿ, ಆಮೇಲೆ ಈ ಕೈಕಾಲು, ಈ ಒಂದು ಮನುಷ್ಯನ ಆಕೃತಿಯನ್ನೆಲ್ಲ ಅದ್ರ ಪ್ರಕಾರ ಎಲ್ಲನೂ ಪುಸ್ತಕ ಮಾಡಬೇಕು ಅಂತ. ಈ ನವರಂಧ್ರಗಳಿಂದ ಕೂಡಿದಂಥ ಈ ದೇಹ ಹೆಂಗೆ ಮಾಡ್ತಾ ಇದೆಯಲ್ಲ ಅಂತಂದರೆ ಅದನ್ನು ಮಾಡ್ಕೊತ ಹೋದ್ವಿ. ಈಗ ಅದಕ್ಕೆ ಜೀವನವೇ ನಿಮ್ಮ ಬೆಲೆ ಏನು, ಜೀವನವೇ ನಿನ್ನ ಬೆಲೆ ಏನು, ಜೀವನವೇ ನಿನ್ನ ಬೆಲೆ ಏನಪ್ಪ ಅಂದ್ರೆ ನಾವು ಅಂದ್ಕೊಂಡಿದ್ವಿ ನನಗೊಂದು 50 ಎಕರೆ ಹೊಲ ಇದೆಯೋ, ನನ್ನ ಅರಮನೆ ಇತ್ತು, ಟ್ಯಾಕ್ಟ್ರಿ ಇತ್ತು, ಕಾರ್ ಇದೆಯೋ, ಅದು ಇದೆಯಲ್ಲ, ಅದು ಹಂಗಿಲ್ಲ. ಜೀವನವ ಇವತ್ತು ನನ್ನ ಬೆಲೆ ಬರೀ 2,000 ರೂಪಾಯಿ. ನಾನು ಮಾಂತೇಶ್ ಆಗಿರ್ಬೋದು, ಅಂಬಾನಿ ಆಗಿರ್ಬೋದು, ಯಾರೋ ಒಬ್ಬ ಮಿಲಿಯನ್ಸ್ ಆಗಿರ್ಬೋದು, ಈ 2,000 ರೂಪಾಯಿ ಹೇಗಿದೆ ಅಂದಪ್ಪ ಅಂದ್ರೆ ಈ ಭಗವಂತ ಸೃಷ್ಟಿ ಮಾಡಿದ ಈ ದೇಹ ನಮ್ಮ ದೇಹದಿಂದ ರಕ್ತದಿಂದ ಸಕ್ಕರೆ ತೆಗೆದು 3 ಕಪ್ ಚಹಾ ಮಾಡ್ಬೋದು, ಆಮೇಲೆ ಅಲ್ಲಿ ಗಂಧಕ ತಂದಪ್ಪ 40 ಕಡ್ಡಿ ಪೆಟ್ಟಿಗೆ ಮಾಡ್ಬೋದು, 2 ಪಟಾಕಿ ಮಾಡ್ಬೋದು, ಒಂದಿಷ್ಟು ಸುಣ್ಣ, ಒಂದಿಷ್ಟು ತವರು, ಅದು ಎಲ್ಲ ಸಂಸ್ಕರಣೆ ಮಾಡಿ ಹೊರಗೆ ತಗೊಂಡ್ರೆ ಅದ್ರ ಕಿಮ್ಮತ್ತು 2,000 ರೂಪಾಯಿ ಆಗ್ತೈತೆ. ಅದು ಇಷ್ಟೇ ನಮ್ಮ ಜೀವನ, 2,000 ರೂಪಾಯಿ ನನ್ನ ಕಿಮ್ಮತ್ತು. ಇದಕ್ಕೋಸ್ಕರ ಇನ್ನೇನೋ ಬಡ್ದಾಡ್ತೀವಿ ನಾವೆಲ್ಲ, ನಂದು ನನಗೆ ಬೇಕು, ನಿಮ್ಮದು ನನಗೆ ಬೇಕು ಅಂತ ಬಡ್ದಾಡ್ತಾ ಇದ್ದೀವಲ್ಲ. ನನಗೆ ಇದ್ದಿದ್ದನೇ ನನಗೆ ಬಡ್ದಪ್ಪ, ಈ ನಾನು ಮುಂದೆ ಗಟ್ಟಿ ಆಗ್ತಿದ್ದೆ, ನನ್ನ ತೃಪ್ತಿ ಜೀವನ ಅಂತಪ್ಪ ಅಂದ್ರೆ ನಂದು ನಾನು ಗಳಿಸ್ಕೊಂಡು ಹೋಗಿದ್ದೀನಿ ಅದಲ್ಲ, ಉಳಿಸ್ಕೊಂಡು ಹೋಗಿದ್ದೀನಿ ಅದಲ್ಲ. ಅದಕ್ಕೆ ಜೀವನವೇ ನಿನ್ನ ಬೆಲೆ ಏನಪ್ಪ ಅಂದ್ರೆ ಇಷ್ಟೇ 2,000 ರೂಪಾಯಿ ಇದೆ ಅದಲ್ಲ. ಆಮೇಲೆ ಜೀವನದ ಇನ್ನೊಂದು ಮುಖ್ಯ ಏನಪ್ಪ ಅಂತಂದ್ರೆ ನಿನ್ನ ಪಯಣ ಎಷ್ಟು ಅಂದಪ್ಪ ಅಂತಂದ್ರೆ ಈ ಸರಾಸರಿ 70 ವರ್ಷ ಅನ್ಕೊಡಣ್ರಿ. 70 ವರ್ಷ ಏನಪ್ಪ ಅಂತಂದ್ರೆ ಆದರೆ 35 ವರ್ಷ ಮೈನಸ್ ಮಾಡೋಣ್ರಿ ಅಲ್ಲ, ಯಾಕೆ ಒಂದು ರಾತ್ರಿ ನಿದ್ದೆ ಮಾಡಿಬಿಟ್ವಲ್ಲ, 35 ವರ್ಷ ನಿದ್ದೆಯಲ್ಲಿ ಹೋಗಿಬಿಡ್ತಾ ಇದಲ್ಲ, ಇನ್ನು 35 ವರ್ಷ ಉಳಿತಾ ಇದಲ್ಲ, 25 ವರ್ಷ ವಿದ್ಯಾವಂತ ಆಗ್ಬೇಕಲ್ಲ, ಬಾಲ್ಯ ಪ್ರೌಢಾವಸ್ಥೆ ಆಮೇಲೆ ಇದೆಲ್ಲ ವಿದ್ಯೆ ಮಾಡಿ 25 ವರ್ಷಕ್ಕೆ ನಾವು ಮಾಡಿದ್ವಿ, ಎಲ್ಲಿ ಒಂದು ಕೆಲಸ ಮಾಡೋಕ್ಕೆ ನನಗೆ ಅರ್ಹತೆಪ್ಪ ಅಂತದಲ್ಲ. ನನ್ನ ಜೀವನ ಆಗಿದ್ದು 10 ವರ್ಷ ಅಲ್ಲ, 10 ವರ್ಷದಲ್ಲಿ ನಾನು ಮದುವೆ ಆಗಿ ಮಕ್ಕಳತ್ತ ಅವ್ರನ್ನ ಪಾಲನೆ ಮಾಡಿ ಅವ್ರನ್ನೊಂದು ದಾರಿಗೆ ಹಚ್ಚಿ ನನ್ನ ಪಯಣ ಹೋಗ್ಬೇಕಾದಲ್ಲ, ಇದು ನಾನು ಇಷ್ಟೇ ಜೀವನ ಐತೆ ಅದಲ್ಲ. 35 ವರ್ಷ ನಾನು ನಿದ್ದೆ ಕಳೆದುಬಿಟ್ಟಲ್ಲ, ಅದು ಹಂಗಂತೇಳಿ ಆ ರಾತ್ರಿ ನಾನು ನಿಂತು ಮಾಡೋಕೆ ಆಗೋದಿಲ್ಲಲ್ಲ, ದೇಹಕ್ಕೆ ಒಂದು ವಿಶ್ರಾಂತಿ ಒಂದು ಟೈಮ್ ಅಂತ ಕೊಟ್ಟಿದ್ದಲ್ಲ, ಆ ಥರ ನಾನು ಮಾಡಲೇಬೇಕಾದಲ್ಲ. ಆ ಮಧ್ಯದಲ್ಲಿ ಇವನ್ನೆಲ್ಲ ನಾನು ಮಾಡ್ಕೊಂಡ್ಮೇಲೆ ಬೆಂದು ಬೇಸತ್ತು ಬಂದು ಕುಳಿತಿದ್ದೀನಿ ಜೀವನದ ಮೈಲಿಗೆಲ್ಲಿಗೆ ಅಂತ, ಪ್ರಕೃತಿಯ ಸಹಜವಾದ ಬೈಕ್ಗಳನ್ನು ಸಹಿಸಲಾಗದೆ ಸತಿಯನ್ನು ಕಂಡು ಸುತರನ್ನು ಕಂಡೆ ಅಂತಂದು ಹೇಳ್ತಾನೆ. ಓ, ವಯಸ್ಸಿಗೆ ಬಂದ್ಕೊಳ್ಳಿ, ಈ ಮಗು ಮದುವೆ ಮಾಡ್ಬೇಕು ಅಂತ, ಮದುವೆ ಮಾಡ್ಬೇಕು ಅವನ ಯೋಗ್ಯತೆ, ಸುಮ್ಮನೆ ಮಾಡಿಬಿಡ್ಬೇಕಾ ಅದನ್ನೆಲ್ಲ? ಅಂದ್ರೆ ಸೃಷ್ಟಿಯ ಕಾರ್ಯ ನಿರಂತರ ನಡೀಬೇಕು, ಇದು ಸೃಷ್ಟಿಯ ಕಾರ್ಯ ನಿರಂತರ ನಡಿಬೇಕಂದಪ್ಪ ಅಂದ್ರೆ ಅದಕ್ಕೆ ಒಳ್ಳೆ ಬೇರು ಆಗಬೇಕು, ಒಳ್ಳೆ ಗೊಬ್ಬರ ಸಿಗಬೇಕು, ಒಳ್ಳೆ ನೀರು ಸಿಗಬೇಕು, ಎಲ್ಲ ಇದಾಗ ಆಮೇಲೆ ಫಲವತ್ತತೆ ಆಗ್ತೈತೆ, ಅದೆಲ್ಲ ಒಂದು ಮರವಾಗಿ ಬೆಳೀತೈತೆ. ಅದು ಏನು ಇಲ್ಲಪ್ಪ ಅಂತಂದ್ರೆ ಹೆಂಗೆ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಅದೆಲ್ಲ? ಆಮೇಲೆ ಯಾವಾಗಲೂ ದುಡಿಮೆ, ಅದರಲ್ಲಿರೋಷ್ಟು ತೃಪ್ತಿ ಮತ್ತೇನಿಲ್ಲ. ಅಲ್ಲಿ ಕೈಲಾಸ ಕಾಣ್ತಾ ಇದ್ದೀವಲ್ಲ, ಕೈಲಾಸ ಅಂದಪ್ಪ ಅಂದ್ರೆ ಎಲ್ಲರೂ ಮೇಲೆ ನೋಡ್ತಾರೆ, ಕೈಲಾಸ ಅಂತಂದ್ರೆ ಆ ಶಿವನಲ್ಲಿರುವಂಥ ಕೈಲಾಸ ಅಲ್ಲ, ಅದೆಲ್ಲ ಕಾಯಕ ಮಾಡಿದ ಬಂದಂಥ ಧನ ಸಂಪತ್ತು ಏನಿದೆಯಲ್ಲ, ಧನ ಸಂಪತ್ತು ಅಂದ್ರೆ ಅದು ಬರೀ ಹಣವಂತ ಅಲ್ಲ, ಅದಲ್ಲ ಯಾವುದೋ ಒಂದು ನನ್ನ ಜೀವಕ್ಕೆ ಬೇಕಾದಂಥದ್ದು ದವಸ ಧಾನ್ಯಗಳನ್ನು ಸಂಪತ್ತೇನೆ, ಅದನ್ನೆಲ್ಲ ಅದನ್ನು ಇಟ್ಕೊಂಡು ದಾನ ಮಾಡಿ ನಾನು ಅನುಭವಿಸ್ಬೇಕು ಅಷ್ಟಲ್ಲ, ಎಲ್ಲನೂ ಕ್ರೋಢೀಕರಣ ನಂದಲ್ಲ ಅದೆಲ್ಲ, ಇದನ್ನು ನಾವು ಮಾಡ್ಕೊಂತ ಹೋಗ್ಬೇಕಲ್ಲ. ಅದಕ್ಕೆ ದುಡಿಮೆ ಅದು ಭಾಳ, ಕಾಯಕ ಕೈಲಾಸ ಅಂದ್ರೆ ಹಿಂಗದಲ್ಲ, ಕಾಯಕ ಮಾಡ್ರಿ ಅಂತಂದೆಲ್ಲ. ಈ ಬಸವಣ್ಣವ್ರಿಗೆ ಹಚ್ಚಿದ್ದನೇ ಅದನ್ನೆಲ್ಲ, ನಿನ್ನಲ್ಲಿ ಯಾವುದಿದೆ, ನೇಕಾರ ಇದೆಯಾ, ನಿನ್ನಲ್ಲಿ ನಿನ್ನ ಕಮ್ಮಗಾರ ಇದೆಯಾ, ಅಲ್ಲ ನಿನ್ನ ಕೆಲಸ ನೀನು ಮಾಡೋದಲ್ಲ, ಅದರಲ್ಲಿ ನಿನ್ನ ಪ್ರಾವೀಣ್ಯತೆ ಅದರಲ್ಲಿ ಮಾಡಿ, ನೀನೆಲ್ಲ ನೀನು ವಿದ್ಯಾವಂತನ ನಿನ್ನ ಪಾಠ ಮಾಡಿ ಅದನ್ನು ಮಾಡ್ರಂತಲ್ಲ. ಒಂದು ವೇಳೆ ಅವ್ರದ್ದು ಏನಾದ್ರೂ ನಾವು ಫಾಲೋ ಮಾಡಿದಪ್ಪ ಅಂದ್ರೆ ನನ್ನ ದೇಶಕ್ಕೆ ಬಂಗಾರದ ತಗಡ ಹಾಕ್ಬೋದಾಗಿತ್ತು ಅದಲ್ಲ, ಆ ಚೌಕಟ್ಟು ಹಂಗಾಯ್ತದಲ್ಲ, ನಾವು ಅದನ್ನ ಉಳಿಸ್ಕೊಳ್ಳೋದಿಲ್ಲ ಅದೆಲ್ಲ. ಈಗ ನಮ್ಮಲ್ಲಿ ಹೇಳ್ತೀವಲ್ಲ ಅದೆಲ್ಲ, ನಂದು ನನಗೆ, ನಿಮ್ಮದು ನನಗೆ ಅಂತಂದೆಲ್ಲ, ಎಲ್ಲನೂ ಹಿಂಗೆ ಆಗ್ತೈತೆ ಅದೆಲ್ಲ.
1: ಸರಿಗ, ತಾವು ಮಾನವನ ದೇಹದ ಬಗ್ಗೆ ಮಾತಾಡುವಾಗ ಈ ಮಾನವನ ದೇಹಕ್ಕೆ ಬರೀ 2,000 ರೂಪಾಯಿ ಕಿಮ್ಮತ್ ಮಾತ್ರ ಅಂತ ಹೇಳಿದ್ರಿ. ಈ ಜೀವಂತ ವಿರೂಪಾಕ್ ಇರ್ಬೇಕಾದ್ರೆ 2,000 ಕಿಮ್ಮತ್ ಇರ್ಬೇಕಾದ್ರೆ ಅದು ಸತ್ತ ಮೇಲೂ ತಯಾರಿಲ್ಲ. ನನಗೆ ಆ ಜೀವಕ್ಕೆ ಸಂಸ್ಕಾರ ಆಗಬೇಕು, ಆ ಜೀವವನ್ನು ದಾನ ಮಾಡೋಕ್ಕೂ ಈಗ ದೇಹ ದಾನ ಮಾಡಿ ದೇಹದಾನ ಶ್ರೇಷ್ಠವಾದ ದಾನ ಅಂತಾರೆ. ಅದನ್ನು ದಾನ ಮಾಡಿ ಅಂದರೆ ಇಲ್ಲ, ಸಂಸ್ಕಾರ ಮಾಡಬೇಕು, ಅದಕ್ಕೆ ಸಂಸ್ಕಾರ ಇಲ್ಲ ಅಂದ್ರೆ ಅದಕ್ಕೆ ಮುಕ್ತಿ ಸಿಗಲ್ಲ ಆ ದೇಹಕ್ಕೆ ಅಂತೆಲ್ಲ ಮಾತಿದೆ. ಅದ್ರ ಬಗ್ಗೆ ತಾವೇನು ಹೇಳ್ತೀರಾ ಸರ್?
2: ಇಲ್ಲ, ಇಲ್ಲೇ ಇದು 2,000 ರೂಪಾಯಿ ಅನ್ನಪ್ಪ ಅಂತಂದ್ರೆ ಇದು ಲೋಕ ರೂಢಿಯಾಗಿರುವಂತ ಮಾತು, ಸತ್ಯ ಕೂಡ ಆಗಲ್ಲ. ಆಮೇಲೆ ಹಣ್ಣಲ್ಲಿ ಉದುರಬೇಕು ಚಿಗುರಿಗೆ ಆಸ್ಪದ ಕೊಟ್ಟು, ಇಲ್ಲ ವೃಕ್ಷ ಬೆಳೆಯೋದಾದ್ರೆ ಹೇಗೆ ಅಂತ ಹೇಳ್ತಾರಲ್ಲ. ಇದೆಲ್ಲ ಇಲ್ಲಿ ಅವ್ರ ದೇಹದಾನ ಕೊಡಪ್ಪ ಅಲ್ಲೇ ಅನ್ನಪ್ಪ ಅಂತಾರೆ. ಸ್ಮಶಾನ ಇಟ್ಟಾರಲ್ಲ, ಬೆಳ್ಳಿ ಆಗಲ್ಲ ಬಂಗಾರ ಆಗೋದಿಲ್ಲ. ಜ್ಞಾನಕ್ಕೊಂದು ಏನೋ ಮಾರ್ಗ ಬೇಕಲ್ಲ,
1: ಸಾವಿರಾರು ಜನಕ್ಕೆ ಜ್ಞಾನ
2: ಬೇಕಲ್ಲ, ಅದಲ್ಲ ಆ ಜ್ಞಾನಕ್ಕೋಸ್ಕರ ಬೇಕಾಗುತ್ತೆ ಅಲ್ಲ. ಯಾಕಂದ್ರೆ ಇದು ವೈದ್ಯಕ ಕ್ಷೇತ್ರ ಅಂದಪ್ಪ ಅಂದ್ರೆ ಸತ್ಯ ನುಡಿಯುವಂಥದ್ದನ್ನೆಲ್ಲ. ರಕ್ತ ಕೆಂಪಿದೆ ಅಂತ ಕೆಂಪಿಂದ ಹೇಳ್ಬೇಕು, ಅದೆಲ್ಲ ನೀವು ಬಿಳಿ ಇದೆಯಪ್ಪ ಅಂದ್ರೆ ನೀವು ಅದನ್ನ ಮಾಡಿ ತೋರಿಸ್ಬೇಕಾಗ್ತೈತೆ ಯಾಕೆ ಬಿಳಿ ಇದೆ ಅಂತಂದೆಲ್ಲ
1: ಮಾಡಿ ತೋರಿಸ್ಬೇಕಾಗುತ್ತಲ್ಲ.
2: ಹಂಗಾಗಿ ಜ್ಞಾನ ನನ್ನಂತರ ಇನ್ನು ಉಳಿಬೇಕಲ್ಲ. ಅದೆಲ್ಲ 5,000 ವರ್ಷಗಳಿಂದ ಆಡಿದ ಮಹಾಭಾರತ ಇವತ್ತು ನನ್ನ ನಾಲಿ ಮೇಲೆ ಇದೆಯಪ್ಪ ಅಂತಂದ್ರೆ ಅದೊಂದು ಜ್ಞಾನ, ಅದೆಲ್ಲ ಬದುಕಿನ ಜ್ಞಾನ, ನನ್ನ ಬವಣಿಯ ಜ್ಞಾನ, ಮುಂದೆ ಹೋಗುವಂಥ ದಾರಿಯ ಜ್ಞಾನ, ದೀಪದ ಜ್ಞಾನ, ಅದೆಲ್ಲ ಇಷ್ಟೆಲ್ಲ ಜ್ಞಾನ ಇದ್ದಾಗ ಈ ದೇಹದಾನ ಮಾಡಿದ ಮೇಲೆ ಈ ಒಬ್ಬ ವಿದ್ಯಾರ್ಥಿ, ಮೆಡಿಕಲ್ ವಿದ್ಯಾರ್ಥಿ ಯಾವುದೇ ವಿಷಯವನ್ನು ಸಾಕ್ಷಾತ್ಕಾರ ಮಾಡದೆ ಅವನು ವೈದ್ಯನಾಗಿ ಸಾಧ್ಯನಿಲ್ಲ. ಆದರ್ಶ ಅನ್ನೋದು ನಾವೆಲ್ಲ ಹೇಳ್ಕೊಳ್ತೀವಿ, ಪಕ್ಕದ ಮನೆಗಿರಲಿ ನಮ್ಮ ಮನೇಲಿ ಬೇಡ ಅಂತಂದಲ್ಲ. ನನ್ನ ಮಗ ಒಬ್ಬ ಯೋಧನಾಗಬಾರ್ದು ಅಂತ ವಿಚಾರ ಮಾಡ್ತೀವಿ, ಇನ್ನೊಬ್ರು ಯಾರನ್ನ ಆಗಲಿ ಅಂತಂದಲ್ಲ, ದೇಶ ಬೇಕಾದ್ರೆ ಅವ್ರ ಕೈಲಿ ನಾನು ತಣ್ಣಗೆ ಮಕ್ಕೊಳ್ಳೋಂತಲ್ಲ. ಯಾಕೆ ನಾವು ನನ್ನ ಮಗನಿಗೆ ಯೋಧನ ಮಾಡಬಾರ್ದು? ಆದರ್ಶ ಅನ್ನೋದು ಇರಲ್ಲ, ಅವ್ರು ನನ್ನ ಜ್ಞಾನ ಬಿಟ್ಟು ಹೋಗ್ಬೇಕಲ್ಲ ಅಂತಂದ್ರೆ ಅದಕ್ಕೆ ನೀವು ದೇಹ ಮಾಡಿದ ದಾನ ಮಾಡಿದಪ್ಪ ಅಂದ್ರೆ ಅದರಲ್ಲಿ ಒಂದು ಕಾಲೇಜಿನಲ್ಲಿ ಏನಿಲ್ಲ ಅಂದ್ರೆ 200 ಹುಡುಗರು ಅಧ್ಯಯನ ಮಾಡ್ತಾರೆ ಅದಲ್ಲ ಸಾಕ್ಷಾತ್ಕಾರ. ಹೇಗೆ ಏನಪ್ಪ ಅಂತಂದ್ರೆ ಶವ ವಿಚ್ಛೇದನಾಲಯ, ಛೇದನಾಲಯ ಇಲ್ಲ ಇಲ್ಲಿ, ಶವ ವಿಚ್ಛೇದನಾಲಯ. ನಾವು ತೀರ್ಕೊಂಡು ಕೂಡ ನಮಗೆ ಕಳೆ ಬರೋನೋ ಶವ ಅಥವಾ ಎಣಾನೋ ಅಂತ ಅದು ಪಾರ್ಥಿವ ಶರೀರ ಅಂತ ಕರಿತೀವಲ್ಲ, ಇಲ್ಲಿ ನಮ್ಮಲ್ಲಿ ಬಂದಮೇಲೆ ಇದು ಮಹಾಗ್ರಂಥ ಆಗ್ತದೆ. ಇಟ್ಸ್ ಗ್ರೇಟ್ ಎಪಿಕ್ಸ್.
1: ಖಂಡಿತ ಸರ್,
2: ಖಂಡಿತ.
1: ಮನುಷ್ಯ ಇದ್ದಾಗ ಅವನಿಗೆ ಹೆಸರು ಇರುತ್ತೆ, ಸತ್ ಮೇಲೆ ಹೆಸರು
2: ಇಲ್ಲಿ ಬಂದ್ಮೇಲೆ ಗ್ರೇಟ್ ಎಪಿಕ್ಸ್ ಅಂತ ನಾವು ಕೊಡ್ತಾ ಇದೆಯಲ್ಲ ಮಹಾಗ್ರಂಥ. ಗ್ರಂಥದಲ್ಲಿ ಪ್ರತಿಯೊಂದು ಪುಟದಲ್ಲಿ ಜ್ಞಾನ ಇದೆ. ಈ ಜೀವನ ಎಂತ ಮಾಯಾ ಪೆಟ್ಟಿಗೆ ಅಂತ ಹೇಳಿದ್ನಲ್ಲ ನಿಮ್ಗೆಲ್ಲ, ಅವ್ನಿಗೆ ಕಟ್ಟಿಪಿಡಿ ಸಕ್ಕರೆ ಇಟ್ಟಿದ್ದಾನ, ಇದ್ರ ಇಟ್ಟಿದ್ದಾನೆ ಇದಂತ ಇಲ್ಲೆಲ್ಲ ತೆಗೆದು ಸಂಕ್ರಮಣಪ್ಪ. ನಮ್ಮ ರಕ್ತದಿಂದ ಸಕ್ಕರೆ ಯಾರು ಚಾ ಮಾಡೋದಿಲ್ಲ ಅದಲ್ಲ. ಇನ್ನು ದನ ಏನೈತಪ್ಪ ಅಂದ್ರೆ ಚರ್ಮ ಯೂಸ್ ಮಾಡ್ತಾರೆ, ನಮ್ಮ ಚರ್ಮ ಎಲ್ಲಿ ಹಾಕ್ಬೋದಲ್ಲ, ನಮ್ಮದು ಎಲುವಿನ ಸುಣ್ಣ ಯಾರು ಯೂಸ್ ಮಾಡಲ್ಲ
1: ಅದಲ್ಲ.
2: ಎಷ್ಟು ಸಾಧ್ಯತೆ ಅನುಭವಿಸಿ ಹೋಗೋರು ನಾವಷ್ಟೇ, ಉಳಿದೆಲ್ಲ ಪ್ರಾಣಿಗಳೆಲ್ಲ ಕಸ ಕಡ್ಡಿ ತಿಂದು ನಮಗೆಲ್ಲ ಅಮೃತ ಕೊಡ್ತಾ ಇದ್ದಾವಲ್ಲ, ಅದನ್ನು ತುಚ್ಛವಾಗಿ ನೋಡ್ತಾ ಇದ್ದೀವಲ್ಲ. ಇಲ್ಲೇ ಜ್ಞಾನ ಅಂದಪ್ಪ ಅಂದರೆ ಒಂದು ಶವ ವಿಚ್ಛೇದನಾಲಯ ಅಂತ ಬರುತ್ತೆ, ಛೇದನಾಲಯ ಇಲ್ಲ. ಈ ಛೇದನಾಲಯ ಬಂದಿದ್ದು

ಕೆಟ್ಟ ನೋಟ, ಕೆಟ್ಟ ವಿಚಾರ, ಕೆಟ್ಟ ಮನಸ್ಸು ನಮ್ಮಲ್ಲಿ ಇದೆಯಲ್ಲ. ಯಾವುದನ್ನ ನೀವು ಹೂವು ನೋಡಪ್ಪ ಅಂದ್ರೆ, ಸೌಂದರ್ಯ ನೋಡಿ ಅಂದಪ್ಪ ಅಂದ್ರೆ ವರ್ಣನೆ ಮಾಡು, ಕವಿತೆ ಬರೀ, ಕವನ ಬರಿ, ಅದನ್ನ ಇಚ್ಕೋಬೇಡ, ಕೆಡಿಸ್ಬೇಡ ಅದನ್ನೆಲ್ಲ. ಹೌದಾ? ಎಷ್ಟೋ ಒಂದು ಬೇಲಿ ಎಲ್ಲ ಹೂಗಳನ್ನು ನೋಡಿ ನನಗೆ ಸೌಂದರ್ಯ ವರ್ಣನೆ ಮಾಡ್ತೇನೆಲ್ಲ. ಇನ್ನೊಂದು ಎಲ್ಲಿ ಒಂದು ಭೂಮಿ ಮೇಲೆ ಒಂದು ಮುಳ್ಳಿನ ಮೇಲೆ ಬೆಳೆದಂಥ ಹೂವನ್ನು ನೋಡಿ ಅದು ಗೋಳಿನ ಬಾಳನ್ನು ಹಂಗಿಸ್ತಿರ್ತದೆ. ಜಾಸ್ತಿ ಹೂಗಳನ್ನ ಎಲ್ಲಿ ಸುತ್ತದೆ ಅಂತಂದೆಲ್ಲ. ನಮ್ಮದು ಜೀವನ ಹಂಗೆ ಅಲ್ಲ, ಹೆಣ್ಮಕ್ಳ ಜೀವನ ಹಾಗೆ ಅಲ್ಲ. ಬೇಲಿ ಹೂವು ಅಲ್ಲಿ ಬೆಳೆ ಬಿಡೀತದೆ ಅಲ್ಲ, ಅಲ್ಲಿ ಬೇಲಿ ಇದೆ, ಮುಳ್ಳಿದೆ ಅದೆಲ್ಲ. ಅದು ಹೂವು ಏನಪ್ಪ ಅಂತಂದರೆ ಬಳುಕೋದಾದ ಕೆಲಸ, ಅಟ್ರಾಕ್ಷನ್ ಮಾಡೋದಾದ ಕೆಲಸ, ಸೌಂದರ್ಯವನ್ನು ತೋರಿಸೋದ ಕೆಲಸ. ಜಾಸ್ತಿ ಇದು ಮಾಡಿದಪ್ಪ ಅಂದ್ರೆ ಮುಳುಸಿದೆ ಅಲ್ಲ, ಚುಚ್ಚಲಾರದೆ ಬಳುಕಬೇಕಲ್ಲ ಅದೆಲ್ಲ. ಅದೆಂಥ ಜೀವನ ಅದು ನನ್ನಲ್ಲಿ ತೊಗೊಳ್ಬೇಕಲ್ಲ. ಅದು ನನ್ನ ಮುಳ್ಳಂದಪ್ಪ ಅಂದ್ರೆ ನಾನು ನಡೆಯೋ ದಾರಿಯಲ್ಲಿ ನಂದು ದಾರಿ ನಾನೊಬ್ಬನೇ ಇಲ್ಲ ಅದೆಲ್ಲ. ಎಷ್ಟೋ ಜನ ಇದ್ದಾರೆ, ಅವರಿದ್ದಾರೆ, ಒಬ್ಬರು ನೇಚರ್ ಬೇರೆ ಇರ್ತೈತೆ, ಇನ್ನೊಬ್ಬರು ಏನು ಇರ್ತೈತೆ ಅಲ್ಲ. ಅವರಿಗೆ ನನ್ನಲ್ಲಿರುವಂಥ ಸ್ವಾಂತನ ಅಥವಾ ಇನ್ನೊಂದು ಏನೋ ಹೇಳ್ಕೊಂಡು ಅಂದಪ್ಪ ಅಂತಂದರೆ ನಾನು ಹೇಳ್ತಾ ಹೇಳ್ತಾ ಹೇಳ್ತಾ ಹೇಳ್ತಾ ನಾವು ಹಿಮಾಲಯ ಪರ್ವತ ಆಗ್ತಿದ್ದೀವಲ್ಲ, ಅರಿವು ಜ್ಞಾನಗಂಗೆ ಆಗ್ತೀವಲ್ಲ. ನಮ್ಮ ಜೀವನ ಚರಿತ್ರೆ ಆಗಬೇಕು, ಅರಿವು ನೀರಾಗಬೇಕು ಅದೆಲ್ಲ ಅಲ್ಲೇ. ಅದಕ್ಕೆ ನಿಮಗೆ ಅನುಪಮ ಅಂತ ಕರಿತೀವಲ್ಲ. ಅನುಪಮ ಅಂದಪ್ಪ ಅಂದ್ರೆ ನಾವೆಲ್ಲ ನೀರು ತೊಗೊಂಡೋಗಿ ಅದು ಗಟ್ರಕ್ಕೆ ಬಿಡ್ತೀವಲ್ಲ, ಅದು ನೀರು ತಾನೇ ಅದೆಲ್ಲ. ಆಮೇಲೆ ಆ ನೀರು ಭೂಮಿ ಒಳಗಡೆ ಇಂಕೊಂಡು ಮತ್ತೆ ಅದನ್ನು ಫಿಲ್ಟರ್ ಮಾಡಿ ಕೊಡ್ತಪ್ಪ ಅಂದರೆ ಇದು ಎಂಥ ಸಂಸ್ಕರಣ ಇದು ನಾವು ಮಾಡ್ತಿದ್ವಿ. ಇಲ್ಲ ನೋಡಿ, ಎಲ್ಲೋ ಒಂದು ಸ್ವಲ್ಪ ನೀರು ಕುಡಬೇಕನ್ನ ಆ ಫಿಲ್ಟ್ರಾಗೆ ಹಾಕಿ ಈ ಫಿಲ್ಟ್ರಾಗೆ ಹಾಕಿ ಕುಡಿದಪ್ಪ ನಮ್ಮ ಗಂಟಲು ನೋವು ಬಂತು ಇದೆಲ್ಲ. ಮತ್ತು ಇಡೀ ಕೊಳಕು ನೀರೆಲ್ಲ ಭೂಮಿಯಲ್ಲಿ ಹೋಗಿ ಮತ್ತೆ ನೀರಾಗಿ ಬರ್ತೈತಿಂದಪ್ಪ ಅಂತಂದ್ರೆ ಎಂಥ ಶಕ್ತಿ ಇಟ್ಟಿದ್ದಾರೆ ಅದನ್ನೆಲ್ಲ. ಭೂಮಿ, ಗಾಳಿ, ಮನಸ್ಸು ಇವೆಲ್ಲನೂ ನಾನು ಕಾಪಾಡಬೇಕು ಅದೆಲ್ಲ. ಅದು ನಮ್ಮ ದೇಶದ ಸಂಪತ್ತು, ನನಗಲ್ಲ ನಮ್ಮ ದೇಶದ ಸಂಪತ್ತು. ಈಗ ಅದಕ್ಕೆ ದೇಹದಾನ ಮಾಡೋದಕ್ಕಿಂತ ಈಗ ನಮ್ಮಲ್ಲಿ ದೇಹದಾನ ಮಾಡಿದರು ಒಂದು ಗ್ರೇಟ್ ಎಪಿಕ್ಸ್ ಆಯಿತು ನಿಮಗೆಲ್ಲ. ಇಲ್ಲಿ ಬಂದಮೇಲೆ ಅಲ್ಲಿ ಸತ್ತುಕೊಳ್ಳಿ ಒಂದು ಕೊಡ ನೀರು ಹಾಕಿ ಪೂಜೆ ಮಾಡಿ ಇಟ್ಬಿಡ್ತೀವಲ್ಲ. ಇಲ್ಲಿ ಬಂದಮೇಲೆ ಹಂಗಿಲ್ಲ, ಅವರೆಲ್ಲ ಏರ್ಸ್ ಎಲ್ಲ ತೆಗಿತೀವಿ. ವಯಸ್ಸಾದ್ಮೇಲೆ ಇದಾಗಿರ್ತದೆ, ಕೈ ಕಾಲೇನು ಮುರಿದಿರ್ತೈತಿ, ಇನ್ನೊಂದು ಯಾವುದೋ ರೋಗ ರುಜಿನ ಬರತ್ತೆ ಅದೆಲ್ಲ. ಇಲ್ಲಿ ಬಂದರೆ ಡೆಟಲ್ ಹಾಕಿ ಎಲ್ಲ ಸ್ವಚ್ಛಕ್ಕೆ ಕೆಲಸ ಸ್ವಚ್ಛ ಮಾಡ್ತೀನಿವಲ್ಲ. ಸ್ವಚ್ಛ ಮಾಡಿ 200 ಹುಡುಗರು ಕಲಿತಾರಲ್ಲ ಅಲ್ಲಿ, ಅವ್ರಿಗೆ ನಾವು ಇನ್ಫೆಕ್ಷನ್ ಆಗಲ್ಲದನ್ನು ಕೊಡ್ಬೇಕಲ್ಲ. ಅದಕ್ಕೆ ಸಂಸ್ಕರಣ ಅಂತಂದ್ರೆ ನಾವಲ್ಲಿ ಒಂದು ಫಾರ್ಮಲಿ ದ್ರಾವಣ ಹಾಕ್ತೀವಿ ಅದಲ್ಲ, ಒಂದು 5 ಲೀಟ್ರ್ ಹಾಕಿದ ಕೂಡಲೇ ನಿಮ್ಮ ದೇಹ ಕಲ್ಲು ಗಟ್ಟಿ ಆಗಿಬಿಡ್ತದೆ, ಗಿಟಕ ಕಾಯಿ ಗಿಟಕ ಆಗ್ತಲ್ಲ ಹಂಗಾಗತ್ತೆ. ಓ ಈನ ಕಾಯಿ ಇದು 10 ವರ್ಷ ಆದರೂ ಕೆಡೋದಿಲ್ಲ ಅಂತ ನಮಗೆ ಗೊತ್ತಾಗತ್ತಲ್ಲ. ಆ ನಂತರ ಅದಕ್ಕೊಂದು ಒಂದು ನಂಬರ್ ಕೊಟ್ಟು ಆ ಫಾರ್ಮೆಂಟ್ ಹಾಕಿ ಹಾಕಿರ್ತೀವಲ್ಲ, 1 ವರ್ಷಕ್ಕೆ ನನಗೆ 25 ದೇಹ ಬೇಕು ಹುಡುಗ ಕಲಿಯೋಕ್ಕೋಸ್ಕರ. ಒಂದು ಟೇಬಲ್ಗೆ 10-10 ಮಂದಿ ತಗೊಳ್ತಾರೆ ಅದಲ್ಲ. ಅಲ್ಲಿ ಬಂದರೆ ಒಂದು ವಾಗ್ದಾನ ಮಾಡ್ತೈತೆ ಅಲ್ಲಿ, ಹೇಗಿದೆಪ್ಪ ಅಂದ್ರೆ ಮಣ್ಣಿನಿಂದ ಮತ್ತೆ ಮಣ್ಣಿಗೆ, ಮಣ್ಣಿಂದಲೇ ಕಾಯ ಇದೆಯಲ್ಲ ಮತ್ತೆ ಮಣ್ಣಿಗೆ ಹೋಗ್ಬೇಕಲ್ಲ. ಇಲ್ಲಿ ಬಂದಮೇಲೆ ಅಲ್ಲಿ ವಿಚ್ಛೇದನ ಮಾಡೋಕ್ಕಲ್ಕ, ಸಪೋಸ್ ಅಲ್ಲಿ ನನ್ನ ತಂದೆಯೇ ಇರ್ಬೋದು, ತಾಯಿನೇ ಇರ್ಬೋದು, ಇಲ್ಲ ನಾನೇ ಇರ್ಬೋದು ಶವವಾಗಿ ಅಲ್ಲಿ. ಇಲ್ಲೇ ಇದು ನಿಮ್ಮದು ಬುಕ್ಕ ಗ್ರೇಟ್ ಎಫಿಕ್ಸ್ ಇದೆಲ್ಲ. ಇಲ್ಲಿ ನಿಮಗೆ ಯಾವತ್ತೂ ಇಲ್ಲೇ ಒಂಥರ ಅಸಹ್ಯವಾಗಿ ಮಾತಾಡೋದು ಅಥವಾ ಇನ್ಯಾವುದು ನಗೆಗೀಡ ಆಗಿ ಮಾತಾಡೋದು ಅಲ್ಲ, ಇಲ್ಲಿ ಗಂಭೀರತೆ ಬೇಕು. ಈ ದೇಹ ನಿನ್ನ ಮಸ್ತಿಕದಲ್ಲಿ, ನಿನ್ನ ಭಾವಕೋಶದಲ್ಲಿ ಜ್ಞಾನವಾಗಿ ಪರಿವರ್ತನೆ ಆಗ್ತಾ ಇದೆಯಲ್ಲ, ಆವಾಗ ಭಕ್ತಿಯಿಂದ ನಿಮಗೆಲ್ಲ ಬೂಟ್ ತೆಗಿಬೇಕು ಅಲ್ಲೇ, ನಮಸ್ಕರಿಸ್ಬೇಕು ಅಲ್ಲೇ. ಹೌದು, ಆ ಪುಸ್ತಕ ಅದೆಲ್ಲ ಈ ನನ್ನ ಕಾಲೇಜಲ್ಲಿ ಅಂತ ಒಂದು ಇದಿದೆ, ನನಗೆ ಹೆಮ್ಮೆ ಅನಿಸುತ್ತೆ ಅದೆಲ್ಲ. ಅದನ್ನ ನಾವು ಮಾಡ್ತೀವಿ ಅದೆಲ್ಲ, ಅದಾಗಿ ಅದು ನನ್ನ ಬೇಕು ಅದೆಲ್ಲ. ಎಲ್ಲೋ ನಾನು ದೇವಸ್ಥಾನಕ್ಕೆ ಹೋದಪ್ಪ ಸಡನ್ ಆಗಿ ನನ್ನ ಭಾವಕೋಶ ಹೇಳ್ಬಿಡ್ತು ಚಪ್ಪಲ್ ತೆಗಿ ಅಂತ ಹೇಳ್ಬಿಡ್ತಿಲ್ಲ. ಹೌದಾ? ಆ ಭಾವಕೋಶ ನಾವು ಇಳಿಸಿಲ್ಲನಪ್ಪ ಅಂದ್ರೆ ನಾವು ಮನುಷ್ಯರ ಅಲ್ಲ ಅದೆಲ್ಲ. ಆನಂತ ಅಷ್ಟೆಲ್ಲ ಇದು ಮಾಡಲಿ. ಆಮೇಲೆ ಪ್ರತಿಯೊಂದು ತಿಂಗಳಲ್ಲಿ ಎಲ್ಲ ಟೇಬಲ್ಗೆ ಹಾಕಿ ಒಂದು 21 ಟೇಬಲ್ಗೆ ಹಾಕಿರ್ತೀವಲ್ಲ ದೇಹನ. ಆಯ್ತು, 10 ಹುಡುಗಿರ್ತಾರಲ್ಲ, ಈ ತಿಂಗಳ ಯಾವುದು ಏ ದಣ್ಯಕ್ಕು ಈ ತಿಂಗಳ ಇದಷ್ಟೇ ಸ್ಟಡಿ ಮಾಡೋದು. ಇಲ್ಲಿ ಮಾಡ್ತಾ ಕಟ್ ಮಾಡ್ತಾರಲ್ಲ, ಅಂದರೆ ಈ ಮೂಗಿನಲ್ಲಿ ಇರುವಂಥ ದ್ವಾರಗಳು ಎಲ್ಲಿ ಮುಟ್ತೈತಿ, ಅದು ಈ ಉಸಿರಾಟ ತೊಗೊಳ್ತೀವಲ್ಲ ಉಸಿರು ಎಲ್ಲಿ ಹೋಗ್ತೈತೆ ಅದೆಲ್ಲ. ಇಲ್ಲಿಂದ ಮೂಗಿನಿಂದ ನಿಮಗೆ ಉಸಿರು ತೊಗೊಳ್ತೀವಿ, ಆಮೇಲೆ ಯಾವತ್ತೂ ಆದರೂ ನಿಮಗೆ ಆಹಾರ ಆಗಲಪ್ಪ ಮೂಗಿನಿಂದ ಆಹಾರ ಆಗ್ತೀವಿ. ಇನ್ನು ಎಲ್ಲರೂ ದ್ವಾರ ಇಟ್ಟಿದ್ದಾನೆ, ನವರಂಧ್ರಗಳನ್ನು ಭಗವಂತ ಇಟ್ಟಿದ್ದಾನೆ ಅದಲ್ಲ. ಎಲ್ಲಿಂದ ಇದಾಗ್ತೈತೆ ಅದು, ಅದು ನೆಗಡಿ ಬರೋ ಕಾರಣ ಏನು, ಅವೆಲ್ಲ ಲಿಂಗನಪ್ಪ ಅವೆಲ್ಲ ತೋರಿಸ್ಕೊಡ್ತೀವಿ. ಇಲ್ಲಿ ಯಾವ ಗ್ರಂಥಿಗಳಿರ್ತವೆ, ಈ ನನ್ನ ಕಣ್ಣನ್ನು ನೀವು ನೋಡಿದ್ಕೊಳ್ಳಿ, ಈ ನೋಡಿದ್ಕೊಳ್ಳಿ, ಇದನ್ನು ಅಕ್ಷರ ಇದು ಕಾಣ್ತೈತೆ ಅಂದ್ರೆ ಕಣ್ಣನ್ನು ಗ್ರಹಿಕೆ ಮಾಡಿಕೊಂಡು ಒಂದು ಪಲ್ಲಟ ಮಾಡ್ತೈತೆ ಅಲ್ಲ, ಅದು ಏನು ಕೆಲಸ ಮಾಡ್ತೈತಿ, ಆ ನರ ಎಂಥದ್ದು, ಅದು ಆದಮೇಲೆ ಅದು ನಿನ್ನ ಚಿತ್ರಣ ನಾನು ನೋಡ್ತಿರೋ ಚಿತ್ರಣ ನಿಮಗೆ ನನಗೆ ಈಗ ಶೀತ ಕಾಣ್ತಿದ್ರಲ್ಲ, ಇಲ್ಲಿ ತಿರುಪಡಲಾಗಿ ಮತ್ತೆ ಶೀತ ಮಾಡ್ಕೊಳ್ತೈತೆ ಅದಲ್ಲ, ಅದನ್ನಿಟ್ಟನಲ್ಲ ಭಗವಂತ ಈ ಎಡ್ಡಣ್ಣಕ್ಕೆ ಇದನ್ನಷ್ಟ ಮಾಡ್ಕೊತ ಹೋಗ್ತಿದ್ದಲ್ಲ, ಎಲ್ಲ ಕಲಿಬೇಕು ಅದೆಲ್ಲ. ಇಲ್ಲಿ ಎಷ್ಟು ಬೋನ್ಸ್ ಇದ್ದಾವೆ,

0: ಅಲ್ಲಿ ಎಷ್ಟೆಷ್ಟು ಟ್ರ್ಯಾಕ್ ಇದ್ದಾವೆ, ಅಲ್ಲಿ ಎಲ್ಲಿಂದ ನಮಗೆ ಸೈನಸ್ ಬರ್ತಾ ಇದೆ, ಏನೆಲ್ಲ ಕಲ್ತ್ಕೊಂಡೋಗ್ತೀವಲ್ಲ, ಅದೊಂದು ತಿಂಗಳು ಆ ಕೆಲಸ ಆಗತ್ತೆ ಅಲ್ಲ. ಇನ್ನು ಮುಂದಿನ ತಿಂಗಳು ಮತ್ತೆ ದೇಹದ ಅಬ್ಡಾಮಿನ್ ಎಲ್ಲ ಬರ್ತೈತೆ, ಆಮೇಲೆ ಲೆಫ್ಟ್ ಹ್ಯಾಂಡು ರೈಟ್ ಹ್ಯಾಂಡ್ ಕೈ ಎಲ್ಲ ಮಾಡ್ಕೊತ ಎಷ್ಟು ನರಗಳ ನರಮಂಡಲ ಹೆಂಗಿರ್ತೈತಿ, ಬೆನ್ನೂರಿ ಹೆಂಗಿರ್ತೈತಿ, ಎಷ್ಟು ಎಲುಬುಗಳು ಇದ್ದಾವೆ ನಮ್ಮಲ್ಲಿ, ಈ ಲಿವರ್ ಹೆಂಗೆ ಕೆಲಸ ಮಾಡುತ್ತೆ, ಅದು ಇರುವಂಥ ಜಾಗ ಎಂಥದ್ದು, ಕಿಡ್ನಿ ಹೆಂಗೆ ಕೆಲಸ ಮಾಡುತ್ತೆ, ಅದು ಇರುವಂಥ ಜಾಗ ಎಷ್ಟು ಕಿಡ್ನಿಗಳಿದ್ದಾವೆ, ಆಮೇಲೆ ಅದು ಅದ್ರ ಕೆಲಸ ಏನು, ಕಾರ್ಯ ಏನು, ಅದು ಇರುವಂಥ ಎಲ್ಲ ಅಸ್ತಿತ್ವ ಕೊಟ್ಕೊಳ್ಸುತ್ತೆ ನಮ್ಮ ಶರೀರ ರಚನೆ ಶಾಸ್ತ್ರ ಅಸ್ತಿತ್ವ ಇದರಲ್ಲಿ ಎಲ್ಲ ಇಲ್ಲಿ ಇದೆ. ಇಲ್ಲ ಅವ್ರು ಗೊತ್ತಿಲ್ಲಪ್ಪ ಅಂದರೆ ಎಲ್ಲೇನು ಲಿವರ್ ತೊಗೊಂಡಪ್ಪ ಅಂದ್ರೆ ಎಡಗಡೆ ಅವ್ರು ನೋಡಿದಪ್ಪ ಅಂತ ಅವ್ರು ಮೂರ್ಖ ಆಗ್ತಾನೆ. ಅದೆಲ್ಲ ಇರೋದು ಲಿವರ್ ಬಲಗಡೆ, ನೀವೇನಾದ್ರೂ ಏನು ಮಾಡ್ತಿರೋದನ್ನೆಲ್ಲ ಅದು ಗೊತ್ತಿದ್ರೆ ಮಾತ್ರ ಅವ್ನು ಸಾಧ್ಯ ಆಗ್ತೈತೆ ಅದೆಲ್ಲ. ಹಂಗಾಗಿ ಅವನ್ನೆಲ್ಲ ಅಸ್ತಿತ್ವನ ಕಲಿಸ್ಕೊತ ಹೋಗ್ತೀವಲ್ಲ, ಆಮೇಲೆ ವರ್ಷ ಆದ್ಕೊಳ್ಳಿ ಕಟ್ ಮಾಡ್ತಾ ಮಾಡ್ತಾ ಮಾಡ್ತಾ ಮಾಡ್ತಾ ಒಂದು ಶೇಷ ಅಂತ ಉಳಿತೈತೆ ನಿಮಗೆಲ್ಲ. ದೇಹ ಇದು ಮಾಡಲೆ ಶೇಷ ಅಂದ್ರೆ ಒಂದು ಉಳಿಬೇಕಲ್ಲ, ನೀವು ಯಾವುದೇ ಇದು ಮಾಡಲಿ ಜೀರೋ ಅಂತ ಅನ್ನೋದನ್ನು ಒಂದು ಸಂಖ್ಯೆ ಅಲ್ಲ, ಅದಲ್ಲ ಗಣಿತ ಮಾಡ್ತಾ ಮಾಡ್ತಾ ಮಾಡ್ತಾ ಇದು ನಿಲ್ಲ ಅಂತ ಅನ್ನಲ್ಲ, ಅದಲ್ಲ ನಿಲ್ಲ ಅನ್ನೋದು ಒಂದು ಶಬ್ದನ ಅದಲ್ಲ. ಈ ಅದನ್ನು ಕಟ್ ಮಾಡ್ತಾ ಮಾಡ್ತಾ ಮಾಡ್ತಾ ಒಂದಿಷ್ಟು ಎಲ್ಲವೂ ಚರ್ಮ ಸಹ ಉಳಿದಿತ್ತಲ್ಲ, ಅದನ್ನು ಪ್ಲಾಸ್ಟಿಕ್ನಲ್ಲಿ ಹಾಕಿಡ್ತೀವಲ್ಲ, ಕೊನೆ ಎಂಡಕ್ಕೆ ಒಂದಿಷ್ಟು ಜಾಗ ಬಿಟ್ಟಿದ್ರು, ಒಂದು ಮಣ್ಣೆಲ್ಲ ತೆಗೆದು ತೆಗೆದು ಅಲ್ಲಿ ಹಾಕ್ತೀವಲ್ಲ, ಇದು ಮಣ್ಣಿನಿಂದ ಮತ್ತೆ ಮಣ್ಣು ಎಲ್ಲಿ ಒಯ್ಯೋದಿಲ್ಲ ಅದೆಲ್ಲ, ಅದು ಮಾಡ್ತೀವಿ. ಇಲ್ಲಾಂದ್ರೆ ಬರ್ನ್ ಮಾಡ್ತೀವಿ ಅದೆಲ್ಲ, ಅಲ್ಲಿ ಇರಲಿಲ್ಲಪ್ಪ ಇಲ್ಲಿ ಮಾಡ್ತೀವಿ, ಇಲ್ಲಾಂದ್ರೆ ಅಲ್ಲಿ ಮಾಡ್ತೀವಲ್ಲ, ಮಣ್ಣಿನಿಂದ ಮತ್ತೆ ಮಣ್ಣಿಗೆ ಅಂದರೆ ನೀವು ಬಂದು ಸಾರ್ಥಕತೆಯ ತಾತ್ವಿಕವಾಗಿ ದಾನ ಮಾಡಿದ ಮೇಲೆ ಇಷ್ಟು ಜನಕ್ಕೆ ನೀವು ಸತ್ತ ಮೇಲೆ ಸಮಾಜ ಸೇವೆ ಮಾಡಿ ಮತ್ತೆ ಮಣ್ಣಿಗೆ ಹೋಗ್ತಾ ಇದ್ರಲ್ಲ, ಈ ಮಧ್ಯದಲ್ಲಿ ಒಂದು ಶವನ್ನ ಈಗ ನಿಮ್ಮ ಹತ್ರ ಒಂದು ಬಾಳೆಹಣ್ಣು ಇಟ್ಕೊಂಡ್ರೆ ಅಂತ ತಿಳ್ಕೊಡ್ರಿ, ಎಷ್ಟೊತ್ತು ಇಟ್ಕೊಂಡ್ರಿ ನೀವು, ಸಂಜೆ ಹತ್ರ ಇಟ್ಕೊಳ್ತಾರೆ, ನಾಳೆ ಅಂದ್ರೆ ಕರಗಾಗಿಬಿಡ್ತೈತಿ ಹೌದಾ. ಅದಕ್ಕಿಂತ ಮೊದಲು ನಿಮ್ಮ ಮನಸ್ಸು ಹೇಳ್ತೈತಿ, ಓ ನಾನು ತಿನ್ಬೇಕಾಗಿತ್ತಲ್ಲ ಅಂತ, ಅವಾಗ ಆ ಕೆಲಸ ಮಾಡೋದಿತ್ತ ಮಾಡಲಿಲ್ಲ, ಇಲ್ಲಿ ಕೆಟ್ಟದಂಗೆ ಇಡಬೇಕಾಯ್ತು ಅಂದ್ರೆ ಏನಾರ ಅದಕ್ಕೊಂದು ಏನೋ ಮಾಡ್ಬೇಕಾಯ್ತು, ಕೆಟ್ಟದಂತ ಒಗೆಯೋದಂತ ಅಷ್ಟೇ ಕೆಲಸ. ಅವಾಗ ಏನನ್ಸುತ್ತೆ, ಅಯ್ಯೋ ಇಟ್ಕೊಂಡಿದ್ದೆ ತಿನ್ನಲಿಲ್ಲ ತಿನ್ನಿಸ್ಲಿಲ್ಲ ಒಗೆದು ಬಿಟ್ಟೆ, ಇಷ್ಟು ಐತಲ್ಲ ಮೊದಲೇ ತಿಂದುಬಿಟ್ಟಿದ್ರೆ ಆಗೋದಲ್ಲ. ಹಂಗಾಗಿ ಈ ದೇಹನ ಇಲ್ಲಿ ಹಾಸ್ಪಿಟಲೈಸೇಷನ್ ಆದಾಗ ಅವ್ರಿಗೆ ಏನೆಲ್ಲ ಕಸಾಯ ಜಡ್ಡುಗಳು ಇರ್ತವೆ, ಡಯಾಬಿಟಿಕ್ ಇರ್ತೈತೆ, ಬಿ ಪಿ ಇರತ್ತೆ, ಕಾಲು ತೆಗೆದಿರ್ತಾರೆ, ಏನೋ ಇರ್ತೈತೆ ಅಲ್ಲ, ಇಲ್ಲಿ ಬಂದು ಆ ಸಂಸ್ಕರಣೆ ಮಾಡೋಕೆ ನಮ್ಮ ಜನ ಮಾಡ್ತಿದಾರಲ್ಲ, ದೇ ಆರ್ ಗ್ರೇಟ್, ಅವರು ದೊಡ್ಡ ವ್ಯಕ್ತಿಗಳು, ಅವರೆಲ್ಲ ನಮ್ಮನ್ನ ನಾವು ತೊಳ್ಕೊಳ್ಕೊಂಡಪ್ಪ ಇಷ್ಟ ಯಶ ಮಾಡ್ತಾರೆ. ನನ್ನ ಕರ್ತವ್ಯ ನಿಜ, ನನ್ನ ನೌಕರಿ ಬಂದೇನೆ ಮಾಡಬೇಕು ಮಾಡಿಸ್ತಿದ್ದಲ್ಲ, ಅದರಲ್ಲ ಖರೆ ಅದಕ್ಕೊಂದು ಇದು ಇದೆಯಲ್ಲ, ಪುಣ್ಯ ಕೆಲಸ ಇದೆಯಲ್ಲ, ಅವರೆಲ್ಲ ಸ್ವಚ್ಛ ಮಾಡಿ ಇದು ಮಾಡಿ ಅದನ್ನು ಕೆಡ್ಲಾರ್ದಂಗೆ ನೋಡ್ತದಪ್ಪ ಅಂದ್ರೆ ಅವರು ಅದ್ಭುತವಾದ ಕೆಲಸ ಮಾಡ್ತಾರೆ ನಮ್ಮ ಅಟೆಂಡರ್ಸ್ ಅಲ್ಲ.
1: ಖಂಡಿತ ಸರ್. ಈಗ ಅದೇ ಸತ್ತ ದೇಹಕ್ಕೆ ಸಂಸ್ಕಾರ ಬೇಕು, ಸಂಸ್ಕಾರ ಸತ್ತ ದೇಹವನ್ನು ಶವ ಸಂಸ್ಕಾರ ಮಾಡಲಿಲ್ಲ ಅಂದರೆ ಮುಕ್ತಿ ಸಿಗಲ್ಲ ಅಂತ ಮಾತಿದೆ. ಆದರೆ ಇಲ್ಲಿ ನೀವು ಆ ದೇಹಕ್ಕೆ ಒಂದು ದೇವಸ್ಥಾನದ ಒಂದು ಸ್ನಾನವನ್ನು ನೀಡ್ತೀರಾ, ಅದ್ರ ಬಗ್ಗೆ ನಮಗೆಲ್ಲ ತಿಳುವಳಿಕೆ ಇರಲಿಲ್ಲ ಸರ್. ಖಂಡಿತ ಅದ್ರ ಬಗ್ಗೆ ತಿಳುವಳಿಕೆ ಇರಲಿಲ್ಲ. ಈಗ ದೇಹ ದಾನದ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಬೇಕಂದ್ರೆ ಯಾವ ರೀತಿ ಜಾಗೃತಿಯನ್ನು ಮೂಡಿಸ್ತಾ ಇದ್ದೀರಾ ಸರ್?
0: ಇಲ್ಲಿ ಜಾಗೃತಿ ಏನಪ್ಪ ಅಂದ್ರೆ ಈಗ ನನ್ನಲ್ಲಿ 2 ವರ್ಷಕ್ಕೊಂದ್ಸಲ ನಾನು ಜನಜಾಗೃತಿ ಸಮಾವೇಶ ಮಾಡ್ತಾ ಇದ್ದೀನಿ. ಇಲ್ಲಿ ಬಂದಮೇಲೆ ಅವರಿಗೆ ಈ ಕೆಲವು ಜನ ಗೊತ್ತಿದೆ, ನಿಮಗೆ ದಮ್ ದೇಹ ಕೊಟ್ಟು ಕೂಡಲೇ ಒಂದು ಲಿವರು ಕಿಡ್ನಿ ತೊಗೊಂಡು ಬೇರೆ ಹಾಕ್ಬಿಡ್ತಾರೆ, ಆಮೇಲೆ ಕುಂಬಳಕಾಯಿ ಕಟ್ ಮಾಡ್ತಾರೆ ಅಂತ, ಹಂಗಿರಲ್ಲ ಅದೆಲ್ಲ. ಮೊದಲ ಸಂಸ್ಕರಣ ಆಗಬೇಕು, ಸಂಸ್ಕಾರ ಅಲ್ಲ ಸಂಸ್ಕರಣ. ಸಂಸ್ಕಾರ ಅನ್ನಪ್ಪ ಅಂತಂದ್ರೆ ನೀವು ಮಣ್ಣಾಗ ಹಾಕ್ಬಿಡ್ತೀರ ಅದೆಲ್ಲ, ಅದು ತನ್ನ ಪಡಿತ ಹೋಗ್ಬಿಡುತ್ತೆ. ಇಲ್ಲಿ ದೇಹ ನಿಶ್ಚೇತವಾದ ದೇಹನ ಕೊಳ್ಳಾರ್ದ ನೋಡ್ಬೇಕನ್ನಪ್ಪ ಅದು ಸಂಸ್ಕರಣ ಆಗ್ಬೇಕಲ್ಲ ಅದೆಲ್ಲ, ಅದನ್ನು ನಾವು ಇಲ್ಲಿ ಮಾಡ್ಬೇಕು ಅದನ್ನೆಲ್ಲ. ಇದನ್ನು ಮಾಡಿದಾಗ ಅವಾಗ ಅದಕ್ಕೊಂದು ಆಕಾರ ಬರುತ್ತೆ ಅಲ್ಲ, ಆಕಾರ ಬಂದ ಮುಂದೆ ಇದೇ ವರ್ಷ ನಾನು ಅದನ್ನು ಕಟ್ ಮಾಡೋಕೆ ತೆಗಿಯಂಗಿಲ್ಲ ಅದಲ್ಲ, ಮುಂದಿನ ವರ್ಷ ತೆಗಿತೀವಿ ಅದೆಲ್ಲ, ಒಂದು ಬಳಕೆಗೋಸ್ಕರ ನಾವು ಇಟ್ಕೊಂಡಿರ್ತೀವಿ ಅದೆಲ್ಲ. ಹೀಗೆ ನಮ್ಮಲ್ಲಿ ಅದೊಂದು ಒಂದು ಫಾರ್ಮ್ ಮಾಡಿದ್ದೀವಿ, ಇಂಗ್ಲೀಷ್ನಾಗ ಇದೆ, ಕನ್ನಡ ಇದೆ, ಮರಾಠಿ ಇದೆ, ಇಲ್ಲೇ ಅದರಲ್ಲಿ ಅವ್ರ ಹೆಸರು ತುಂಬಿ, ಆಮೇಲೆ ಅವ್ರ ಸಾಕ್ಷಿ ಸಹಿ ತಗೊಂಡು, ಆಮೇಲೆ ಅವ್ರ ವಾರಸದಾರರು ಯಾರಂದ್ರೆ ಮನೆ ಗಂಡ ಹೆಂಡ್ತಿದ್ದಪ್ಪ ಅಂದ್ರೆ ಇಬ್ಬರು ಮಾಡಿದಪ್ಪ ಅಂದ್ರೆ ಅವ್ರಿಗೆ ಸಹಿ ಮಾಡಲಿ, ಅವ್ರಿಗೆ ಅವ್ರಿಗೆ ಸಹಿ ಮಾಡಲಿ. ಮಾಡಿದ ಕೂಡಲೇ ನನಗೆ ಆ ಫಾರ್ಮ್ ಕೊಟ್ಟರೆ ನಾನು ಅದಕ್ಕೊಂದು ಪ್ರೊಸೀಜರ್ ಇದೆ, ಅದಕ್ಕೊಂದು ಲೆಟ್ರ್ ಮಾಡಿ ಪ್ರಿನ್ಸಿಪಲ್ ಸಹಿ ತೊಗೊಂಡು, ಎಚ್ ಓ ಡಿ ಸಹಿ ತೊಗೊಂಡು ಅವ್ರಿಗೊಂದು ಸರ್ಟಿಫಿಕೇಟ್ ಕೊಡ್ತೀನಿ. ಅದು ಒಂದು ಕನ್ನಡದಾಗ ಮಾಡಿದ್ದೀನಿ, ಒಂದು ಇಂಗ್ಲೀಷ್ನಾಗ ಮಾಡಿದ್ದೀನಿ, ಒಂದು ಮರಾಠಿಯಲ್ಲೇ ಮಾಡಿದ್ದೀನಿ. ಈ ಮೂರು ಭಾಷೆಯಲ್ಲಿ ಅವ್ರು ಯಾವ್ದು ಬೇಕೋ ಅದರಲ್ಲಿ ಆ ಸರ್ಟಿಫಿಕೇಟ್ ಕೊಟ್ಟು ಕಳಿಸಿದ್ದೀನಿ. ಕನ್ನಡದಲ್ಲಿ ಹೆಂಗಿದೆಯಪ್ಪ ಅಂತಂದ್ರೆ ಅಮ್ಮನ್ನು ಒಂದು ಭಾವನಾತ್ಮಕವಾಗಿ ಹೇಳ್ಬೇಕು ಅಂದಪ್ಪ ಅಂದ್ರೆ ಕನ್ನಡದಲ್ಲಿ ಅದ್ಭುತವಾದ ಒಂದು ನುಡಿಗಟ್ಟಿ ಇದೆ ಅದೆಲ್ಲ. ಹೆಂಗಿದೆಯಪ್ಪ ಅಂದ್ರೆ ಮೂರು ವರ್ಷದ ಬಾಳಿದ ತೇಗದ ಮರ ತೊಲೆಯಾಗಿ ಬಾಳಿತು 1000 ವರ್ಷ. ಮೂರು ವರ್ಷ ಬಾಳಿದ ತೇಗದ ಮರ ತೊಲೆಯಾಗಿ ಬಾಳಿತು 1000 ವರ್ಷ. 100 ವರ್ಷ ಬಾಳಿದ ಈ ಮಾನವ ದೇಹ ಎಡವಾಗಿ ಬಾಳಲಿಲ್ಲ 3 ದಿವಸ. ಹೌದಲ್ರಿ, ಈಗ ನೀವು ಮನೇಲಿ ಇಟ್ಕೊಂಡಪ್ಪ ಅಂದ್ರೆ 6 ಗಂಟೆ ಐತಪ್ಪ, ಯಾರು ಬರಲಪ್ಪ ಅಂದ್ರೆ ಆಯ್ತಪ್ಪ ಇನ್ನು ದೂರ ಇದ್ರಂತ ಎತ್ತುಬಿಟ್ರೆ ಅಂತ ಚಲೋ ಮಾಡ್ತಾರೆ ಅದೆಲ್ಲ. ಅಂದ್ರೆ ನಿಮ್ಮ ಕೊಳವಿಕೆಯಲ್ಲಿ ಪ್ರಾರಂಭ ಆಗುತ್ತೆ ಅದೆಲ್ಲ. ಇಲ್ಲಿ ಬಂದಮೇಲೆ ಏನಾಗ್ತೈತೆ ಅಂದ್ರೆ ಅದಕ್ಕೆ ನೀವು ಸಂಸ್ಕರಣ ಮಾಡಿದ್ಮೇಲೆ ನೀವು ಒಂದು ತೆರೆದಿಟ್ಟ ಪುಸ್ತಕವಾಗ್ತದೆ ಮಹಾಗ್ರಂಥ. ಅಲ್ಲೆಲ್ಲ ಇದೆ ನಿಮಗೆಲ್ಲ, ಅಲ್ಲಿ ಔಷಧಾಲಯ ಇದೆ, ಅಲ್ಲಿ ಮಾನವೀಯತೆಯ ಸೃಷ್ಟಿ ಇದೆ, ಆಮೇಲೆ ಅಲ್ಲಿ ಕರುಳು ಸಂಬಂಧ ಇದೆ, ಇವೆಲ್ಲವೂ ಇದೆ ಅಲ್ಲ. ಯಾಕಂದ್ರೆ ನೋವು ಅನ್ನೋದು ವೈದ್ಯಕೀಯ ಮಾಡ್ತಾನಪ್ಪ ಅಂದ್ರೆ ಅವನು ಮನುಷ್ಯ ತಾನೇ ಅದಲ್ಲ, ಅವನ ಮನೆಯಲ್ಲಿ ಇದೆ ಅಲ್ಲ. ಅವನು ನೋವು ಅನ್ನೋತನ ಈ ಲಿವರ್ ಡಿಸೀಸ್ ಬರೋ ಆ ವೈದ್ಯಕೀಯ ಮನೆಯಲ್ಲಿ ಇದೆಯಲ್ಲ, ಇದೆ ಅಲ್ಲ. ಅವನು ಈಗ ಯಾರು ನೋವು ಯಾಕೆ ಬರ್ತೈತಿ, ಇದು ಇದ್ರ ಕೆಲಸ ಏನು ಅಂತ ಅಂತ ಇಲ್ಲಿ ನಾವು ಅಸ್ತಿತ್ವ ಮತ್ತೆ ಕೊಟ್ಕೊಳ್ತೀವಿ. ಒಬ್ಬ ಮನುಷ್ಯನ ಆಕಾರ ಹಾಕೋ ಅಸ್ತಿತ್ವ ಇದೆಯಲ್ಲ, ಒಂದು ಕಿಡ್ನಿ ಇರಲಿಲ್ಲ, ಒಂದು ಕಿಡ್ನಿನ ಬಂದಾಗ ಅದರ ನ್ಯೂನ್ಯತೆಗಳೇನು ಅಲ್ಲ, ಆ ನ್ಯೂನ್ಯತೆಗಳನ್ನು ಚೇತನ ಮಾಡಿದೆ ನಮ್ಮ ವಿಜ್ಞಾನ ಈಗ ಅಲ್ಲ. ಆಮೇಲೆ ಲಿವರ್ದು ಇದಾಯ್ತಪ್ಪ ಅದಕ್ಕೊಂದು ನ್ಯೂನ್ಯತೆಗೆ ಇದೆ ಅಲ್ಲ. ಆಮೇಲೆ ಶಿಷ್ಟಾಚಾರ ಅಂತ ಇದೆ ಅಲ್ಲ, ಅದು ಹೇಳಿದ್ರೆ ನಿಮ್ಗೆ ಹಸಿದೆ ಇರೋಣ ಬೇಡ, ಹಸಿದ ಮತ್ತೆ ಬೇಡ, ವೈದ್ಯನಿಗೆ ಸಣವೆ ಬೇಡ ಅಂದ ಸರ್ವಜ್ಞ ಅಂತಂದ ಹಂಗಂತ ಹೇಳಿ ಈಗೆಲ್ಲ ಬೇಡ ಬಂದಪ್ಪ, ನೀವು ಸಕ್ಕರೆ ಬಿಡ್ರಿ, ಉಪ್ಪು ಬಿಡ್ರಿ, ಹುಳಿ ಬಿಡ, ಎಲ್ಲ ಬಿಡ್ರಿ, ಕೊನೆಗೆ ಜೀವ ಬಿಡ, ಜೀವ ಬಿಡಕ್ಕೆ ಆಗೋದಿಲ್ಲ. ಅದೆಲ್ಲ ಶಿಷ್ಟಾಚಾರವಾಗಿರ್ಬೇಕು. ಅದೆಲ್ಲ ಯಾವುದೇ ಭಗವಂತ ನಮ್ಮ ಸೃಷ್ಟಿಯಲ್ಲಿ ಕೊಟ್ಟಿದ್ದನಪ್ಪ ಅಂತಂದ್ರೆ ಅವನು ಔಷಧ ರೂಪವಾಗಿಯೇ ಕೊಟ್ಟಿದ್ದ. ಆಹಾರ ಅನ್ನೋದು ಔಷಧ ಪದ್ಧತಿ, ಅದೆಲ್ಲ ಅದನ್ನು ದಿನಬಳಕೆಯಲ್ಲಿಯೇ ಹೋಗ್ಬೇಕು. ಅದೆಲ್ಲ ಅದನ್ನು ಬಿಟ್ಟು ನಾವು ಏನೇನೋ ಮಾಡಿ ಆಮೇಲೆ ಕೃತಕವಾಗಿ ಔಷಧ ತೊಳ್ಕೊ ನೋಡ್ತಾ ಇದ್ದೀವಲ್ಲ, ಅದು ಜೀವ ಜಂತಿಯಿಂದ ಬರುವಂಥ ಕಾಯಿಲೆಗಳು, ಕಸ ಇರ್ಕೊಳ್ತೀವಿ, ಎನ್ವೈರ್ಮೆಂಟ್ ಅದರಿಂದ ಆಗ್ಬೋದು, ಕಶ್ಮೀರದಿಂದ ಆಗ್ಬೋದು. ಅದಕ್ಕೆಲ್ಲ ಅದಕ್ಕೆ ಹೋರಾಡೋಕ್ಕೋಸ್ಕರ ಇದನ್ನೆಲ್ಲ ಮಾಡ್ಬೇಕು. ಅಸ್ತಿತ್ವಕ್ಕೆ ನಾವು ಕೊಟ್ಟು ಕಳಿಸ್ತಿದ್ದಿಲ್ಲ, ಇದನ್ನೇ ಅಲ್ಲಿ ಫಿಸಿಯಾಲಜಿ ಅಂತ ಇದೆಲ್ಲ ಕ್ರಿಯಾಶಾಸ್ತ್ರ. ಅದೆಲ್ಲ ಕ್ರಿಯಾಶಾಸ್ತ್ರದಲ್ಲಿ ಈ ಲಿವರ್ ಹೆಂಗೆ ಕೆಲಸ ಮಾಡ್ತಿದೆ, ಈ ಲಿವರ್ ಹೆಂಗೆ ಕೆಲಸ ಮಾಡುತ್ತೆ, ಕಿಡ್ನಿ ಹೆಂಗೆ ಕೆಲಸ ಮಾಡುತ್ತೆ, ಲಂಗ್ಸ್ ಹೆಂಗೆ ಕೆಲಸ ಮಾಡುತ್ತೆ, ನಮ್ಮ ಕಣ್ಣು ಹೆಂಗೆ ಕೆಲಸ ಮಾಡುತ್ತೆ, ಕಿವಿ ಹೆಂಗೆ ಕೆಲಸ ಮಾಡ್ತೈತೆ, ನಮ್ಮ ನಾಲಿಗೆ ಹೆಂಗೆ ಕೆಲಸ ಮಾಡ್ತಾ ಇದೆ, ಇವೆಲ್ಲ ಹೇಳ್ಬೇಕಲ್ಲ. ಇದಲ್ಲ ಈಗ ನೋಡಿ, ನೀವೊಂದು ದೊಡ್ಡ ಹಾಳು ಉಪ್ಪಿನಾಳ ನೀವು ನಾಲಿ ಮೇಲೆ ಇಟ್ಕೊಂಡಪ್ಪ ಅಂದ್ರೆ ನಾವು ಚೀಪ್ತಿ ನುಂಗಕ್ಕೆ ಚೇಲ್ ಮಾಡ್ತೇವೆ. ಅದು ಅದೇ ಒಂದೇ ಸಣ್ಣ ಒಂದು ಕೂದಲು ನಿಮ್ಮ ತುತ್ತಿನಲ್ಲಿ ಹೋದಪ್ಪ ಅಂದ್ರೆ ತೆಗೆತಕ್ಕನೇ ಬಿಡೋದಿಲ್ಲ. ಅದೆಲ್ಲ ಎಂಥ ಸಂವಿಧಾನ ಇಟ್ಟಿದ್ದಾರೆ ಭಗವಂತ. ಬಳೆ ಸೊಪ್ಪು ತಿಂತಿದ್ದಪ್ಪ ಅಂದ್ರೆ ಅದನ್ನೆಲ್ಲ ಇದು ಮಾಡ್ತೀವಿ, ಅದು ಸಿಪ್ಪಿ ಅಳಿಸಪ್ಪ ತೆಗೆತಕ್ಕನೇ ಬಿಡೋದಿಲ್ಲ. ಅದೆಲ್ಲ ಅದು ಇದು ಫಾರಿನ್ ಬಾಡಿ ತೆಗಿ ತೆಗಿ ತೆಗಿ ಅಂತ ಹೇಳ್ತೈತಲ್ಲ. ಅಂದರೆ ನನ್ನ ದೇಹದಲ್ಲಿ ಶಿಬಿರನ್ನು ಕರಗಿಸುವಂಥ ವ್ಯವಸ್ಥೆ ಇಲ್ಲ, ಶಿಬಿರನ್ನು ಕರಗಿಸುವಂಥ ವ್ಯವಸ್ಥೆ ಇಲ್ಲ. ಹಂಗೇನಾಗಿತ್ತಪ್ಪ ಅಂದ್ರೆ ನಾವೆಲ್ಲರೂ 12 ಗಂಟೆ ಆದ ಕೂಡಲೇ ಹುಲ್ಲು ತಿನ್ನಕ್ಕೆ ಚಾಲು ಮಾಡಿಬಿಡ್ತಿದ್ವಿ. ಅದಕ್ಕೆ ನಾವು ಒಂದೇ ಹೊಟ್ಟೆ ಕೊಟ್ಟಿದ್ದಾನೆ, ಉಳಿದ ಪ್ರಾಣಿಗಳಿಗೆ 4 ಹೊಟ್ಟೆ ಕೊಟ್ಟಿದ್ದಾನೆ, ಅದಕ್ಕೆ ಆ ಹುಲ್ಲೆಲ್ಲ ತಿಂತಿದ್ದಾವೆಲ್ಲ. ಆ ವ್ಯವಸ್ಥೆ ಚೀರ್ಣ ಮಾಡುವಂಥದ್ದು ಅವ್ರಿಗೆಷ್ಟೇ ಕೊಟ್ಟಿದ್ದಾರೆ, ನಮಗಿಲ್ಲ ಅದೆಲ್ಲ. ಹೀಗಾಗಿ ಅಲ್ಲಿ ಅಸ್ತಿತ್ವ ಈ ಕ್ರಿಯಾಶಾಸ್ತ್ರದಪ್ಪ ಅಲ್ಲಿ ಫಿಸಿಯಾಲಜಿನಪ್ಪ ಈ ಲಿವರ್ ಏನು ಕೆಲಸ ಮಾಡ್ತಾ ಇದೆ, ಕಿಡ್ನಿ ಏನು ಕೆಲಸ ಮಾಡುತ್ತೆ, ಲಂಗ್ ಏನು ಕೆಲಸ ಮಾಡುತ್ತೆ, ಇವು ಕೆಲಸ ಮಾಡ್ಬೇಕಂತಂದ್ರೆ ಜೀವರಸಾಯನ ಶಾಸ್ತ್ರ. ಒಂದು ಹಣತೆ, ಒಂದು ತೈಲ, ಒಂದು ದೀಪ. ಒಂದು ಹಣದೆ ಇರಬೇಕು, ಅದರಲ್ಲಿ ತೈಲ ಇರಬೇಕು, ಅದಕ್ಕೆ ಬತ್ತಿರಬೇಕು, ಇವೆಲ್ಲ ಇದ್ದಾಗ ದೀಪ ಬೆಳಕು ಸಾಧ್ಯ. ಈಗ ಅನಾಟಮಿ, ಫಿಸಿಯಾಲಜಿ, ಬಯೋ ಕೆಮಿಸ್ಟ್ರಿ ಅನ್ನೋದು ಹಣತೆ ಇದ್ದಂಗೆ, ಇದೆಲ್ಲ ಒಂದಿಲ್ಲದ ಒಂದು ಸಾಧ್ಯನೇ ಇಲ್ಲ. ಅದೆಲ್ಲ ನನ್ನದು ಅಸ್ತಿತ್ವ ಫಿಸಿಯಾಲಜಿಕ್ ಶರೀರ ಕ್ರಿಯಾಶಾಸ್ತ್ರ. ಇವು ಅಸ್ತಿತ್ವ ಇರಬೇಕು ಅಥವಾ ಶರೀರ ನಾವು ಕಣ್ಣು ನೋಡ್ಬೇಕು, ಕೈ ಇದು ಮಾಡ್ಬೇಕಂದಪ್ಪ ಅಂದರೆ ಒಂದು ರಾಸಾಯನಿಕ ಇದು ಬೇಕಲ್ಲ, ಇಂಧನ ಬೇಕಲ್ಲ ನಿಮಗೆಲ್ಲ, ಅದು ಜೀವರಸಾಯನ ಶಾಸ್ತ್ರ. ನನ್ನಲ್ಲಿ ಶುಗರ್ ಬೇಕು ನನಗೆ, ಆಮೇಲೆ ಉಪ್ಪು ಬೇಕು, ಹುಳಿ ಬೇಕು, ಖಾರ ಬೇಕು, ಇವೆಲ್ಲ ಮಿನರಲ್ಸ್ ಬೇಕಾದಾಗ ಮಾತ್ರ ನಾನು ನಿಮ್ಗೆ ನೋಡೋಕ್ಕೆ ಸಾಧ್ಯ, ನನ್ನ ಕೈಗೆ ಮಾಡೋಕ್ಕೆ ಸಾಧ್ಯ. ಈ ಎಣ್ಣೆ ಇರಲಾರ್ದ ನಾನು ಬದುಕಕ್ಕೆ ಸಾಧ್ಯನೇ ಇಲ್ಲ. ಅದೆಲ್ಲ ಇದು ಯಾವಾಗ ತೀರ್ತೈತೋ ಅವತ್ತಿಗೆ ನಮ್ದು ಅಂತ್ಯ ಆಗ್ತಾ ಇದೆಲ್ಲ. ಇದು ದೇಹದಾನ ಮಾಡಿದಂಥ ಆಗುವಂಥ ಅದ್ಭುತವಾದ ಇದು. ಆಮೇಲೆ ಇದು ಸಾತ್ವಿಕ ದಾನ ಆಗ್ಬೇಕು ರೀ. ಸ್ವರ್ಗ ಸ್ವರ್ಗ ಸ್ವರ್ಗದಲ್ಲಿ ಸುರಾಪಾನ ಇದ್ರೆ ಅಷ್ಟೇ, ಅಲ್ಲೇ ಸುರಾಪಾನ ಇದೆ, ಅಕ್ಕಿ ನೀರಷ್ಟು ಕುಡಿಯೋದಲ್ಲೆಲ್ಲ, ಅದಕ್ಕೆ ಸ್ವರ್ಗ ಅಂತ ಕರಿತಾರಲ್ಲ. ಇಲ್ಲಿ ಇರೋಣಲ್ಲ ಭೂಲೋಕದಲ್ಲಿ, ಇಲ್ಲಿ ಎಲ್ಲ ಸಿಗುತ್ತಿದ್ದಲ್ಲ, ಇಲ್ಲಿದ್ದು ನಾವು ದಹಿಸಿ ಬೆಳಕನ್ನು ಕೊಟ್ಟು ಹೋಗೋಣ ಅಂತದಲ್ಲ. ಹಂಗಾಗಿ ನೀವು ವೈದ್ಯಕೀಯ ಕ್ಷೇತ್ರದಲ್ಲಿ ದೇಹದಾನ ಮಾಡೋದು ಸಾತ್ವಿಕ ಮಹಾದಾನ ಇದೆಲ್ಲ. ಎಲ್ಲ ದಾನಗಳು ಶ್ರೇಷ್ಠ. ಹಿಂದೆಲ್ಲ ಇತ್ತು ನಾವು ನುಡಿಗಟ್ಟಲ್ಲಿ ಕೇಳಿದಪ್ಪ ಅಂದ್ರೆ ನಮಗೆ ಅನ್ನದಾನ ಶ್ರೇಷ್ಠ, ನೀರ್ದಾನ ಶ್ರೇಷ್ಠ, ಕನ್ಯಾದಾನ ಶ್ರೇಷ್ಠ, ಕರ್ಣದಾನ ಶ್ರೇಷ್ಠ, ಅಂಗದಾನ ಎಲ್ಲಾನೂ ಶ್ರೇಷ್ಠನೇ. ಅದು ಯಾವತ್ತೂ ಒಂದೇ ಒಂದು ಉಳ್ಳುಕಡ್ಡಿ ದಾನ ಮಾಡಿದಪ್ಪ ಅದು ಶ್ರೇಷ್ಠನೇ ಅದಲ್ಲ. ನನ್ನ ಸಮಾಜಕ್ಕೆ ಒಳಿತಾಗುತ್ತಂದಪ್ಪ ಅಂದ್ರೆ ಯಾವುದೇ ದಾನ ಇರಲ್ಲ, ಅದು ಶ್ರೇಷ್ಠನೇ ಅದಲ್ಲ. ಅದರಲ್ಲೂ ಈಗ ಅಸ್ತಿತ್ವ ಹುಡುಗರು ವೈದ್ಯಕೀಯ ಕ್ಷೇತ್ರದಲ್ಲಿ ಕಲಿಯುವಂಥ ಅಸ್ತಿತ್ವ ನೋಡ್ಬೇಕು ಅಂದಪ್ಪ ಅಂದ್ರೆ ನಿಮಗೆ ಸಾಕ್ಷಾತ್ಕಾರ ಮಾಡ್ಕೊಬೇಕು. ಅಸ್ತಿತ್ವ ನೋಡೋದಲ್ಲ, ಸಾಕ್ಷಾತ್ಕಾರ ಅವರ ಭಾವಕೋಶದಲ್ಲಿ ಇಳಿಬೇಕ್ರಿ ಅದೆಲ್ಲ. ಆ ಭಾವಕೋಶದಲ್ಲಿ ಇಡಿದಾಗ ಅವಾಗ ಒಬ್ಬ ಡಾಕ್ಟರ್ ಆಗಿ ಸಾಧ್ಯ ಆಗ್ತಾನೆ ಅದಲ್ಲ. ಹಂಗಂತ ಎಲ್ಲರೂ ಡಾಕ್ಟರ್ ಅಂದ್ಬಿಟ್ಟು ಎಲ್ಲರೂ ಶೈನ್ ಆಗೋದಿಲ್ಲ. ಅದೆಲ್ಲ ಹಿಂದೆಲ್ಲ ನಾವು ನೋಡಿದಿವಲ್ಲ ಎಲ್ಲ ವೈದ್ಯಕೀಯ ಕ್ಷೇತ್ರದಲ್ಲಿ ಈ ನಮ್ಮ ವೈದ್ಯಕೀಯ ಪುಸ್ತಕರು ಬರೆದರು ಮ್ಯಾಕ್ಸಿಮಮ್ ಎಲ್ಲರೂ ಅಂಥ ವಿಶ್ವದಲ್ಲಿ ಓದಿದವರು ಅಲ್ಲ. ಅದೆಲ್ಲ ನಮ್ಮಲ್ಲಿ ಇಂದ ಆರ್ಯಭಟ ತೊಗೊಳ್ರಿ, ಅದೆಲ್ಲ ಚಾಣಕ್ಯ ತೊಗೊಳ್ರಿ, ಆಮೇಲೆ ಇದರಲ್ಲಿ ವಿಜ್ಞಾನ ಬಗ್ಗೆ ಭಯಂಕರ ಹೇಳ್ತಾರೆ. ಅದಲ್ಲ ವಚನ ಸಾಹಿತ್ಯದಲ್ಲಿ ವಿಜ್ಞಾನ ಬೇಕಾದಷ್ಟು ಇದೆ ನಮಗೆ, ಆ ದಾಸ ಸಾಹಿತ್ಯದಲ್ಲಿ ಇದೆ, ಅಕ್ಕಮಾದೇವಿ ಹೇಳಿದಾಳೆ ಅದರಲ್ಲಿ ನಿಮಗೆಲ್ಲ. ಉರಿಯಾದ ಬೂದಿಯಲ್ಲಿ ಉರಿಯಾದ ಬೂದಿಯನ್ನು ಕಂಡು ಉರಿಯಾದ ಬೂದಿಯ ಬೆಟ್ಟ ಮಾಡಿ ಇಟ್ಟವರು ಯಾರು ಅಂತ ಹೇಳಿದಾಳೆ ಅಮ್ಮ. ಸೂರ್ಯ ನೋಡಿ ಬರಲ್ಲ, ಅದೆಲ್ಲ ದಿನ ಬೆಳಕು ಉರಿತಾ ಇದೆ ಅಲ್ಲ, ಕೋಟಿ ವರ್ಷಗಳಿಂದ ಉರಿತಾ ಇದೆ, ಕರಗ್ತಾ ಇಲ್ಲ ಅಂದ ಎಂಥ ಬೂದಿ ಇರಬೇಕು ಹೇಳ್ರಲ್ಲ. ಅದೆಲ್ಲ ವಿಜ್ಞಾನಕ್ಕೆ ಸವಾಲು ಅದಲ್ಲ ನಿಮಗೆ. ಅದಕ್ಕೆ ಅದನ್ನು ಇಷ್ಟು ಜಟಿಲವಾದ್ದನ್ನು ನಮ್ಮ ಕುಮಾರವ್ಯಾಸ ಮತ್ತೆ ತೊಗೊಂಡ್ಬಂದ ತರಣಿ ತೆಗಿತನ ತಾವರಿ ಬೀಗವ ಅಂತಂದೆಲ್ಲ. ಧರಣಿ ಅಂದರೆ ಸೂರ್ಯ. ಸೂರ್ಯ ಬಂದ್ಬಿಟ್ಟು ಎಲ್ಲನೂ ನಮ್ಮ ಮುಖ ಆಳ್ತಾಯಿದೆ, ಒಂದು ಪುಷ್ಪ ಎಲ್ಲನೂ ಜೀವಂತ ಇದು ಮಾಡ್ತಾವಲ್ಲ. ಒಂದೇ ಸಾಲ ಹೇಳಿಬಿಟ್ಟ ಆ ಮನುಷ್ಯ. ಇನ್ನೂ ಕ್ಲಿಷ್ಟವಾಗಿ ಆ ಬೇರೆ ಬೇರೆದು ಇಳಿದಾರಲ್ಲ, ಸೂರ್ಯೋದಯ ಬಗ್ಗೆ ಭಯಂಕರ ಇಳಿದಾರೆ, ಅದೆಲ್ಲ ನಮ್ಮ ಭಾವಕುಶಕ್ಕೆ ಅಷ್ಟು ದೊಡ್ಡದು ಇಳಿದಾಗ ಕುಮಾರವ್ಯಾಸ ಹೇಳಿಬಿಟ್ಟು ಧರಣಿ ತೆಗೆದನ ತಾವರೆ ಬೀಗವು ಇಷ್ಟೇ.
1: ಖಂಡಿತ ಸರ್, ಈಗ ಮಾನವ ಜನ್ಮ ಉನ್ನತವಾದ ಜನ್ಮ ಅಂತ ಹೇಳ್ತಾರೆ. ಎಲ್ಲ ಪಶು ಪ್ರಾಣಿ ಯಾವುದೇ ಒಂದು ತಗೊಳ್ಳಿ, ಇವಾಗ ಇವಾಗ ಗಿಡ ಮರ ಯಾವುದಾದ್ರೂ ಇದ್ದಾಗಲೂ ಅದು ಹೆಲ್ಪ್ ಮಾಡುತ್ತೆ, ಅದು ಸತ್ ಮೇಲೂ ಅದು ಇಲ್ಲ ಅಂದಾಗಲೂ ಹೆಲ್ಪ್. ಆನೆ ಆನೆ ಇದ್ದರೂ ಸಾವಿರ, ಸತ್ತರೂ ಸಾವಿರ ಅಂತಾರೆ. ಅದೇ ರೀತಿ ನಾವು ಸಹ ನಮ್ಮ ದೇಹ ದಹನವನ್ನು ಮಾಡಿ ಮಾನವ ಜನ್ಮ ಸಾರ್ಥಕ ಮಾಡ್ಕೊಳ್ಬೇಕು.
0: ಖಂಡಿತ ಖಂಡಿತ ಮಾಡ್ಕೊಳ್ಬೇಕು ಅದೆಲ್ಲ, ಅದು ಬಹಳ ಇದು ಸಾತ್ವಿಕ ದಾನ ನೋಡ್ರಿ ಅದೆಲ್ಲ. ಅದಕ್ಕೆ ನಾನು ಅಲ್ಲಿ ಬಂದಾಗ ಹೇಳ್ತೀನಿ, ನೀವು ದಾನ ಮಾಡಿದ್ರಪ್ಪ ಅಂದ್ರೆ ಪ್ರತಿಫಲ ಅಪೇಕ್ಷೆ ಬೇಡ. ಎಷ್ಟೋ ಜನ ಅನ್ನೋದು ಕೇಳ್ತಾ ಇದಾರಲ್ಲ, ಇದರಿಂದ ನಾವು ಹಾಸ್ಪಿಟ್ಲಿಗೆ ಬರ್ತೀವಿ ನಮಗೆ ಫ್ರೀಯಾಗಿ ಮಾಡ್ರಿ ಅಂತಂದಲ್ಲ. ಇಲ್ಲ, ಈ ಸಂಸ್ಥೆ ಬೆಳಿಬೇಕು ಅಂದಪ್ಪ ಅಂದ್ರೆ ದಾನವಾಗಿ ಯಾರು ಕೊಟ್ಟಾಗ ಬೆಳೆಯೋಕೆ ಸಾಧ್ಯ ಆಗುತ್ತಲ್ಲ. ಹಂಗೆ ತಪ್ಪ ಎಲ್ಲರೂ ದಾನಕ್ಕೂ ಹೆಸರು ಇಚ್ಚಿಬಿಡೋದು, ಎಲ್ಲರೂ ಏನಪ್ಪ ಅಂದ್ರೆ ಎಲ್ಲಿಂದ ತರೋಕ್ಕಾಗತ್ತೆ? ಹಂಗೆಲ್ಲ ಸಾತ್ವಿಕ ದಾನಪ್ಪ ಅಂದ್ರೆ ಒಂದು ಗಂಟೆ ಕೊಟ್ಟು 40 ಮಂದಿ ಹೆಸರು ಬರ್ಸೋದು ಬೇಡ. ಅದೆಲ್ಲ ಕೊಟ್ಟು ಕೊರಗಬೇಡಂದು ಹಿಟ್ಟು ಹಂಗಿಸಬೇಡಂತ. ನಾನು ಕೊಡಬೇಕಾಗಿತ್ತು ಅವ್ನ ಪಾಲಿಗೆ ಇದೇ ಕೊಟ್ಬಿಡೋದಲ್ಲ, ಅದನ್ನ ಇಟ್ಟು ಹಂಗಿಸ್ಕೊಂಡು ಅದನ್ನ ಯಾಕೆ ಮಾಡ್ಬೋದು? ಎರಡೂ ಮಾಡಬೇಡ, ನಿನ್ನ ಪಡೆ ನೀ ಇದ್ದು ಬಿಡೋದೆಲ್ಲ. ಅದರಲ್ಲಿ ಯಾವುದು ಅರ್ಥ ಇಲ್ಲ, ಆ ದಾನಕ್ಕೆ ಯಾವುದು ವ್ಯಾಲ್ಯೂನೇ ಇಲ್ಲ ಅದೆಲ್ಲ. ಹಂಗಾಗಿ ಇದ್ರ ದಾನ ಅತಿಶ್ರೇಷ್ಠವಾದ ದಾನ ಇದೆಲ್ಲ. ಮತ್ತು ಅಧ್ಯಯನ ಮಾಡ್ತಾರಲ್ಲ 200 ಹುಡುಗರು, ಅದೆಲ್ಲ ಈಗ ಅಧ್ಯಯನ ಮಾಡೋದ್ರಿಂದ ನಾಳೆ ಯಾವುದು ಪೇಷೆಂಟ್ ನೋಡ್ಬೇಕಾದ್ರೆ ಈ ನ್ಯೂನ್ಯತೆಗಳು ಇಲ್ಲಿ ಸಾಕ್ಷಾತ್ಕಾರ ಮಾಡ್ಕೊಂಡಾಗ ಅಲ್ಲಿ ಅವನಿಗೆ ರಿಫ್ಲೆಕ್ಟ್ ಆಗ್ತಾ ಇದೆ ಅಲ್ಲ, ಜ್ಞಾನೋದಯ ಅಲ್ಲೇ ಆಗ್ತದೆ, ಓ ಇಲ್ಲಿದೆ ಅಲ್ಲ ಅಂತಂದೆಲ್ಲ. ಆಮೇಲೆ ಭಗವಂತ ಇದೊಂಥರ ಮಾಯ ಪೆಟ್ಟಿಗೆ, ನೀವೇನು ಸೈನ್ಸ್ ಮಾಡ್ತಾ ಮಾಡ್ತಾ ಮಾಡ್ತಾ ಇನ್ನೊಂದೇನೋ ಇಟ್ಬಿಟ್ಟಿರ್ತಾನೆ ಅದೆಲ್ಲ, ಇನ್ನೊಂದೇನೋ ಇಟ್ಬಿಟ್ಟಿರ್ತಾನೆ. ಅದಕ್ಕೆ ಕೊನೆಗೆ ವಿಜ್ಞಾನದಲ್ಲಿ ಯಾವುದು ಕೊನೆಗೆ ಇದೇ ಸತ್ಯ ಅಂತಂದಿಲ್ಲ ಅದೆಲ್ಲ. ಒಂದು ಯಾವುದನ್ನು ವಿಸ್ಮಯ ಇಟ್ಟಮೇಲೆ ಓ ಇದು ಏನೋ ಇರಬೇಕು, ಗಾಡ್ ನೋಸ್ ಅಂದ್ಬಿಡ್ತೈತೆ, ದೇವ್ರಿಗೆ ಗೊತ್ತಿದ್ದು ಅಂತ ಹೇಳ್ತಾನೆ. ಒಂದು ಸಣ್ಣ ಉದಾಹರಣೆ ಏನಪ್ಪ ಅಂದ್ರೆ, ನನ್ನ ಊರಲ್ಲಿ ನನ್ನ ಸೀನಿಯರ್ ಒಬ್ಬರು, ಅವರು ಪಿ ಯು ಸಿ ಬಿ ಎ ಮಾಡೋಕ್ಕಲ್ಲಕ್ಕೆ ಅವು ಅದ್ಭುತವಾದ ಇಂಗ್ಲೀಷ್ ಮಾತಾಡ್ತಿದ್ರು, ಅದ್ಭುತವಾದ ಇಂಗ್ಲೀಷ್. ಅವ್ರು ಕೇಳೋದು ನಮಗೆ ಒಂಥರ ಕ್ಯೂರಿಯಾಸಿಟಿ ಅದೆಲ್ಲ. ಅವ್ರು ಯಾವುದು ಕಾರಣದಿಂದ ಒಂದು ಶುಷಣ್ ಮಾಡ್ಕೊಂಡ್ರವ್ರೆಲ್ಲ, ಆ ಪ್ರೇತಾತ್ಮ ಆಗಿ ಅವ್ರ ತಂಗಿಗೆ ಬಂದುಬಿಡ್ತೀವಿ ಅದೆಲ್ಲ. ಅವ್ರ ಅಣ್ಣ ಹೆಂಗೆ ಇಂಗ್ಲೀಷ್ ಮಾತಾಡ್ತಾ ಇದ್ದಾನೋ ಹಂಗೆ ಈ ಅಮ್ಮ ಮಾತಾಡ್ತಾ ಇದ್ದಲ್ಲ. ಈಗ ಅದಕ್ಕೆ ಸೂಪ್ತ ಮನಸ್ಸು ಮಾತಾಡ್ತಂತ ನೋಡೋಣ, ಅಥವಾ ಅವ್ರು ಮಾತಾಡಿದ್ದು ಮಾತಾಡ್ತಾಳನಪ್ಪ ಅಂದ್ರೆ ಹೆಂಗೆ ಇಡಲ್ಲ? ಅವತ್ತಿ ನಮ್ಗೆ ಏನು ಬರ್ತಿರ್ಲಿಲ್ಲ ಅವಾಗೆಲ್ಲ, ಕನ್ನಡದಲ್ಲಿ ಕಲಿತಾ ಇದ್ದೇವೆ SSLC ಇದ್ದಾಗ. ಇದಕ್ಕೇನು ನೋಡ ಹೇಳ್ತದಲ್ಲ, ಇನ್ನು ಯಾವುದೋ ಒಂದು ಶಕ್ತಿ ಇದೆಯಲ್ಲ ಅದು. ಇದು ಹೇಳಿದನಪ್ಪ ಅಂತಂದ್ರೆ ಓ ಅದಕ್ಕೊಂದೆಲ್ಲ ಸೂಪ್ತ ಮನಸ್ಸು ಐತೆ, ಅದೆಲ್ಲ ಅದೆಲ್ಲ ಆಯಿತು. ಖರೆ ಈ ಭಾಷೆ ಎಲ್ಲಿಂದ ಬಂತಂಗಾದ್ರೆ ಇದಕ್ಕೊಂದು ನಿಲ್ಕಲಾದ ಉತ್ತರ ನನಗೆ ಇನ್ನೂ ಸಿಕ್ಕಿಲ್ಲ ಅದೆಲ್ಲ. ಎಲ್ಲರೂ ಭಾಳ ಭಾಳ ನೋಡಿ ನಾನು ನೋಡ್ತಿರ್ತೇನೆ ಎಲ್ಲ ಇದೆ ಅಂತಂದೆಲ್ಲ. ಇದಕ್ಕೇನಿದು ಅಂತ ಕೂಡಲೇ ಇದಕ್ಕೇನಪ್ಪ ಅಂದ್ರೆ ಅವನು ಏನೋ ಒಂದು ಶಕ್ತಿ ಇದೆ. ಹಾಂ, ಎಲ್ಲನೂ ಕೊಟ್ಬಿಡ್ನಪ್ಪ ಅಂತಂದ್ರೆ ಇನ್ನು ಇವರು ನಮ್ಮಲ್ಲಿ ಬರ್ತಾರೆ, ದಬ್ಬಾಳಿಕೆ ಮಾಡ್ತಾರೆ ಅಂದ್ಕೊಳ್ಳಿ ನಮ್ಮನ್ನು ಅಷ್ಟೇ ಇಲ್ಲಿ ಇಟ್ಟಿದ್ದಾನೆ ಅಂತಂದು ಭೂಲೋಕದಲ್ಲಿ. ಅದು
1: ಖಂಡಿತ ಸರ್, ಕಾರ್ಯಕ್ರಮಕ್ಕೆ ಬಂದು ಇಷ್ಟೆಲ್ಲ ಅನುಭವದ ಮಾತುಗಳನ್ನು ಹಂಚಿಕೊಂಡ್ರಿ, ಅದರಲ್ಲೂ ಮುಖ್ಯವಾಗಿ ದೇಹ ದಾನದ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ನಮ್ಮೊಂದಿಗೆ ಹಂಚಿಕೊಂಡ್ರಿ. ಧನ್ಯವಾದಗಳು ಸರ್.

ಎಲ್ಲ ಸ್ನೇಹಿತರೆ, ಇವತ್ತಿನ ಸಂಸ್ಕೃತಿ ಸಂಭ್ರಮ ಕಾರ್ಯಕ್ರಮ. ನಮ್ಮ ಇಂದಿನ ಸಂಸ್ಕೃತಿ ಸಂಭ್ರಮ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದವರು ಕೆಎಲ್ಇ ಜವಾಹರ್ಲಾಲ್ ವೈದ್ಯಕೀಯ ಮಹಾವಿದ್ಯಾಲಯ ಬೆಳಗಾವಿಯ ಶರೀರ ರಚನೆ ಶಾಸ್ತ್ರ ವಿಭಾಗದ ಹಿರಿಯ ಪ್ರಯೋಗಾಲಯ ತಂತ್ರಜ್ಞರಾದಂತಹ ಮಹಾಂತೇಶ್ ಇಳಕಲ್ ಅವರು. ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಇದ್ದರೂ 9019904904ಗೆ ಕರೆ ಮಾಡಿ. ಹೀಗೆ ಕೇಳ್ತಾ ಇರಿ ಪ್ರೀತಿಯಿಂದ. ಇದು ಕೆಎಲ್ಇ ವೇಣುಧ್ವನಿ 90.4 FM. ನಮಸ್ಕಾರ.

ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ವಿಜಯ ಪ್ರಕಾಶ್ ಮಾತಾಡ್ತಾ ಇದ್ದೀನಿ. ಬಹಳ ಸಂತೋಷವಾಗಿದೆ ಇವತ್ತು ವೇಣುಧ್ವನಿ 90.4 FM KLE ಕನಸು ಈ ರೇಡಿಯೋ ಸ್ಟೇಷನ್ ಅಲ್ಲಿ ಕೂತಿದ್ದೀನಿ. ಬಹಳ ಒಂದು ರೀತಿ ಯಾಕೆ ಸಂತೋಷ ಆಗುತ್ತೆ ಅಂದ್ರೆ, ಬೆಳಗಾವಿ ಜನರಿಗೋಸ್ಕರ ವಿಶೇಷವಾಗಿ ಇವರು ಒಂದು ಪ್ರಯತ್ನ ಮಾಡಿ ಇಲ್ಲಿನ ಜನರಿಗೆ ನಾವು ಮನರಂಜನೆ ಕೊಡಬೇಕು ಅಂತ ಒಂದು ವಿಶೇಷವಾದ ಒಂದು ಉದ್ದೇಶದಿಂದ ಒಳ್ಳೊಳ್ಳೆ ಕಾರ್ಯಕ್ರಮವನ್ನು ನೀಡ್ತಾ ಇದ್ದಾರೆ. KLE ಅವ್ರಿಗೆ, ಇನ್ಸ್ಟಿಟ್ಯೂಷನ್ ಅವ್ರಿಗೆ, ಮತ್ತೆ ಇಲ್ಲಿ ಕೆಲಸ ಮಾಡ್ತಿರೋ ಎಲ್ಲ ಬಂಧು ಮಿತ್ರರಿಗೆ ನಾನು ಧನ್ಯವಾದಗಳು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಗೆ ಅಭಿನಂದನೆಗಳು, ಯಾಕೆಂದರೆ ಈ ರೀತಿ ಒಂದು ಒಳ್ಳೆ ಕೆಲಸ ಮಾಡಲಿಕ್ಕೆ ಮನಸ್ಸು ಬರೋದೇ ದೊಡ್ಡ ವಿಷಯ. ಆ ಮನಸ್ಸು ಬಂದಾಗ ಅದಕ್ಕೆ ಸಹಯೋಗ ನೀಡಲಿಕ್ಕೆ ಯೂನಿವರ್ಸಿಟಿಯವರು ಎಲ್ಲರೂ ನಿಮಗೆ ಒಂದು ಸಹಕಾರವನ್ನು ನೀಡಿದ್ದಾರೆ. ಈ ಮೂಲಕವಾಗಿ ನೀವು ಕಲಾವಿದರನ್ನು, ಕಲೆಯನ್ನು, ಮತ್ತು ಸಮಾಜಕ್ಕೆ ಸೇರಿದಂಥ ಎಷ್ಟೋ ಒಳ್ಳೆ ವಿಷಯಗಳನ್ನು ಬೆಳಗಾವಿ ಜನರಿಗೆ ತಲುಪಿಸ್ತಾ ಇದ್ದೀರಾ. ಬೆಳಗಾವಿ ಜನಗಳು ಇದನ್ನು ಅಷ್ಟು ಇಷ್ಟಪಟ್ಟು ಕೇಳ್ತಾ ಇದ್ದಾರೆ. ನನಗೂ ಭಾಳ ಸಂತೋಷ ಆಗ್ತದೆ ಇವತ್ತು ಇಲ್ಲಿ ನಿಮ್ಮ ಒಂದು ಸ್ಟುಡಿಯೋನಲ್ಲಿ ಕೂತ್ಕೊಂಡು ಮಾತಾಡ್ತಾ

ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ಇದು ಕೆಎಲ್ಇ ವೇಣುಧ್ವನಿ 90.4 FM. ಇದೀಗ ಪ್ರಸಾರವಾಗಲಿದೆ ಗೀತ ಸಂಗಮ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ವಿವಿಧ ಗೀತೆಗಳನ್ನ ಪ್ರಸ್ತುತಪಡಿಸಲಿದ್ದಾರೆ ಸಂಗೀತ

ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ವಿಜಯ ಪ್ರಕಾಶ್ ಮಾತಾಡ್ತಾ ಇದ್ದೀನಿ. ಬಹಳ ಸಂತೋಷವಾಗಿದೆ ಇವತ್ತು ವೇಣುಧ್ವನಿ 90.4 FM KLE ಕನಸು ಈ ರೇಡಿಯೋ ಸ್ಟೇಷನ್ ಅಲ್ಲಿ ಕೂತಿದ್ದೀನಿ. ಬಹಳ ಒಂದು ರೀತಿ ಯಾಕೆ ಸಂತೋಷ ಆಗುತ್ತೆ ಅಂದ್ರೆ, ಬೆಳಗಾವಿ ಜನರಿಗೋಸ್ಕರ ವಿಶೇಷವಾಗಿ ಇವರು ಒಂದು ಪ್ರಯತ್ನ ಮಾಡಿ ಇಲ್ಲಿನ ಜನರಿಗೆ ನಾವು ಮನರಂಜನೆ ಕೊಡಬೇಕು ಅಂತ ಒಂದು ವಿಶೇಷವಾದ ಒಂದು ಉದ್ದೇಶದಿಂದ ಒಳ್ಳೊಳ್ಳೆ ಕಾರ್ಯಕ್ರಮವನ್ನು ನೀಡ್ತಾ ಇದ್ದಾರೆ KLE ಅವ್ರಿಗೆ, ಇನ್ಸ್ಟಿಟ್ಯೂಷನ್ ಅವ್ರಿಗೆ, ಮತ್ತೆ ಇಲ್ಲಿ ಕೆಲಸ ಮಾಡ್ತಿರೋ ಎಲ್ಲ ಬಂಧು ಮಿತ್ರರಿಗೆ ನಾನು ಧನ್ಯವಾದಗಳು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಗೆ ಅಭಿನಂದನೆಗಳು, ಯಾಕೆಂದ್ರೆ ಈ ರೀತಿ ಒಂದು ಒಳ್ಳೆ ಕೆಲಸ ಮಾಡಲಿಕ್ಕೆ ಮನಸ್ಸು ಬರೋದೇ ದೊಡ್ಡ ವಿಷಯ. ಆ ಮನಸ್ಸು ಬಂದಾಗ ಅದಕ್ಕೆ ಸಹಯೋಗ ನೀಡಲಿಕ್ಕೆ ಯೂನಿವರ್ಸಿಟಿಯವರು ಎಲ್ಲರೂ ನಿಮಗೆ ಒಂದು ಸಹಕಾರವನ್ನು ನೀಡಿದ್ದಾರೆ. ಈ ಮೂಲಕವಾಗಿ ನೀವು ಕಲಾವಿದರನ್ನು, ಕಲೆಯನ್ನು ಮತ್ತು ಸಮಾಜಕ್ಕೆ ಸೇರಿದಂಥ ಎಷ್ಟೋ ಒಳ್ಳೆ ವಿಷಯಗಳನ್ನು ಬೆಳಗಾವಿ ಜನರಿಗೆ ತಲುಪಿಸ್ತಾ ಇದ್ದೀರಾ. ಬೆಳಗಾವಿ ಜನಗಳು ಇದನ್ನು ಅಷ್ಟು ಇಷ್ಟಪಟ್ಟು ಕೇಳ್ತಾ ಇದ್ದಾರೆ, ನನಗೂ ಭಾಳ ಸಂತೋಷ ಆಗ್ತಾ ಇದೆ ಇವತ್ತು ಇಲ್ಲಿ ನಿಮ್ಮ ಒಂದು ಸ್ಟುಡಿಯೋನಲ್ಲಿ ಕೂತ್ಕೊಂಡು ಮಾತಾಡಲಿ.

ಈ ಕುಲಕರ್ಣಿ ವೇಣುಧ್ವನಿ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಅಂತ ಅನ್ನೋದಕ್ಕಿಂತ ನಾನು ಬರ್ತಾ ಇದ್ದೀನಿ ವೇಣುಧ್ವನಿ ಕಾರ್ಯಕ್ರಮ ಕೇಳಲಿಕ್ಕೆ. ನೀವು ಎಲ್ಲ ಬರ್ರಿ 90.4 FM ಕೇಳಲಿ ಕನಸು, ನಿಮ್ಮ ಬೆಳಗಾವಿಯೊಳಗ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ಹಾ, ಸೊ ನಿಮ್ಮ ಅನುಭವಗಳನ್ನ ಹಂಚ್ಕೊಳ್ಳಿಕ್ಕೆ ಬರ್ರಿ, ನಾನು ನಮ್ಮ ಅನುಭವಗಳನ್ನ ಹಂಚ್ಕೊಳ್ಳಿಕ್ಕೆ ನಾನು ಬರ್ಲಿಕ್ಕತ್ತೇನೆ. ಕೇಳಿ ಶಿಕ್ಷಣ ಸಂಸ್ಥೆ ಶಿಕ್ಷಣದೊಳಗ ಅತ್ಯಂತ ಉನ್ನತ ಮಟ್ಟವನ್ನ ಉತ್ಕೃಷ್ಟತೆಯನ್ನ ಮೀರಿ ಅದು ನಿಂತಿದೆ. ಹಾಗಾಗಿ ಅದಕ್ಕೆ ಅಭಿನಂದಿಸ್ತಾ, ಜೊತೆಗೆ ಈ ರೇಡಿಯೋ ಸ್ಟೇಷನ್ ನಿಂದ ಜನರಲ್ಲಿ ಅಡಗಿರ್ತಕ್ಕಂತಹ ಪ್ರತಿಭೆಗಳನ್ನು ಹೊರತರಲಿಕ್ಕೆ ಇದು ಒಂದು ಬಹಳ ದೊಡ್ಡ ಸಾಹಸ, ಬಹಳ ದೊಡ್ಡ ಪ್ರಯತ್ನ. ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಬೇಕು. ಬರ್ರಿ, ಕೇಳಿಯ ಕನಸಾದಂತಹ ವೇಣುಧ್ವನಿಯಲ್ಲಿ ನೀವು ನಿಮ್ಮ ಅನುಭವಗಳನ್ನ ಹಂಚಿಕೊಳ್ಳ್ರಿ. ನಾವು ಕೇಳ್ತೀವಿ, ನೀವು ಕೇಳ್ರಿ, ನಾವು ಆನಂದಿಸ್ತೀವಿ, ನೀವು ಆನಂದ ತಗೊಳ್ರಿ ಅಂತ ಹೇಳ್ತಾ ನಿಮಗೆ ಶುಭ ಹಾರಿಸ್ತಾ ಇದ್ದೀನಿ. ಹಾಗೆ 90.4 FM

ಇದುವರೆಗೂ ಪ್ರಸಾರವಾಯಿತು ಗೀತ ಸಂಗಮ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ವಿವಿಧ ಗೀತೆಗಳನ್ನ ಪ್ರಸ್ತುತಪಡಿಸಿದವರು ಸಂಗೀತ ವಿದೂಷಿ ಡಾಕ್ಟರ್ ರೋಹಿಣಿ ಗಂಗಾಧರಯ್ಯ ಅವರು. ತಬಲಾ ಸಾಥ್ ನೀಡಿದವರು ರಾಹುಲ್ ಮಂಡೋಳ್ಕರ್, ಹಾರ್ಮೋನಿಯಂ ನಿತಿನ್ ಸುತಾರ್. ಹೀಗೆ ಕೇಳ್ತಾ ಇರಿ, ಇದು ಕೆಯಲ್ಲಿ ವೇಣುಧ್ವನಿ 90.4 FM. ನಮಸ್ಕಾರ.

ತನ್ನ ಮಾತಿನ ಬಲೆಯನ್ನು ಮಂಥರೆ ನಿಧಾನವಾಗಿ ನೇಯುತ್ತಾ ಹೋಗುತ್ತಿದ್ದಾಳೆ. ರಾಮ ಬಾಳಲಿ, ಭರತನ ಮೇಲೆ ಮಮತೆ ಅಷ್ಟೆ ಎಂದು ಹೇಳಿದಾಕೆ ಮುಂದುವರಿಸುತ್ತಿದ್ದಾಳೆ. ಅಷ್ಟೇ ಬಯಕೆಯಾದರೂ ಕೂಡ ನಾನು ನಿನಗೊಂದು ಮಾತನ್ನು ಹೇಳಲೇಬೇಕು. ರಾಮನೇನಾದರೂ ಕೂಡ ಈ ಕೋಸಲ ರಾಜ್ಯದಲ್ಲಿಯೇ ಉಳಿದರೆ ಈ ರಾಜ್ಯ ಎಂದಿಗೂ ಭರತನಿಗೆ ಲಭಿಸುವುದೇ ಇಲ್ಲ. ಒಂದು ವೇಳೆ ದಶರಥನ ಕೈಯಿಂದ ನೀನು ರಾಮನಿಂದ ತಪ್ಪಿಸಿ ಭರತನಿಗೆ ರಾಜ್ಯವನ್ನು ಕೊಟ್ಟರೂ ಕೂಡ ರಾಮನ ಪಕ್ಷದವರು ಸುಮ್ಮನಿರುವರೇನು? ಒಳಸಂಚುಗಳನ್ನು ಮಾಡಿ ಭರತನನ್ನು, ಯಾವ ಭರತ, ಸತ್ವಗುಣಭರಿತನಾದ ಭರತ, ಬಾಲ ಋಷಿಯಂತಿರುವ ಭರತನನ್ನು ಕೂಪಕ್ಕೆ ಕೆಡುವರು. ಭರತನಿಗೆ ರಾಜ್ಯ ತಪ್ಪಿಯೇ ಹೋಗುವುದು. ಆದ್ದರಿಂದ ನೀನು ಮಾಡಬೇಕಾದ್ದು ಇಷ್ಟೇ ಕಾರ್ಯ. ಏನು ಕಾರ್ಯ? ನಿನ್ನ ಮಗನಿಗೆ ಪೊಡವಿಯ ಒಡೆತನ, ಪಟ್ಟ ಮಹಿಷಿಯಾದ ಕೌಸಲ್ಯೆಯ ಮಗ ರಾಮನಿಗೆ ಅಡವಿಯ ವಾಸ. ಭರತನಿಗೆ ಪೊಡವಿ, ರಾಮನಿಗೆ ಅಡವಿ, ಇದನ್ನು ಆಗುವಂತೆ 14 ವರ್ಷ ರಾಮನು ಕಾಡಿಗೆ ಹೋಗಲೇ ಬೇಕು. ಆ ರೀತಿಯಾಗಿ ನೀನು ಕಾರ್ಯವನ್ನು ಮಾಡಬೇಕು ಎಂದು ಸ್ಪಷ್ಟವಾಗಿ ಮುಂದೆ ಕೈಕೆ ಏನು ಮಾಡಬೇಕೆಂಬುದನ್ನು ಹೇಳುತ್ತಿದ್ದಾಳೆ. ಮಂಥರೆಯ ಮಮತೆಯ ಹುತ್ತ ಭರತನ ಸುತ್ತ ಬೆಳೆದಿದೆ ನಿಜ, ಆದರೆ ಅದರ ಒಳಗಡೆಯೇ ಕೌಸಲ್ಯೆಯ ಬಗೆಗೂ ರಾಮನ ಬಗೆಗೂ ಹಗೆ ಎಂಬ ಹಾವು

ಕೈಕೆಗೆ ಮಂಥರೆಯ ಮಾತುಗಳನ್ನು ಕೇಳುತ್ತಾ ವಿಸ್ಮಯವಾಯಿತು. ಈ ಗೂನಿ, ಈ ಮುದುಕಿ ಇಷ್ಟು ಬುದ್ಧಿವಂತಳೆ, ನನಗಿಷ್ಟು ದಿನ ಹೊಳೆಯಲೆಯೇ ಇಲ್ಲವಲ್ಲ ಎನಿಸಿ ಅದನ್ನು ಸ್ಪಷ್ಟವಾಗಿಯೇ ಹೇಳುತ್ತಿದ್ದಾಳೆ. ಅಯ್ಯೋ, ನಿನ್ನನ್ನು ತಿಳಿಯಲೇ ಇಲ್ಲವಲ್ಲ, ನಾನು ಮೂರ್ಖಳು, ಈಗ ಮುಂದೆ ಏನು ಮಾಡಬೇಕೆಂಬುದನ್ನು ನೀನೇ ತಿಳಿಸು ಎನ್ನುತ್ತಿದ್ದಾಳೆ. ಮಂಥರೆ ಈ ಅವಕಾಶವನ್ನು ಉಪಯೋಗಿಸಿಕೊಂಡಳು. ಅಯ್ಯೋ ಹುಚ್ಚಿ, ಸೌಂದರ್ಯದ

ಮನ್ಮಥನು ಪ್ರಪಂಚವನ್ನೇ ಗೆಲ್ಲುತ್ತಾನೆ. ಅಂಥದರಲ್ಲಿ ರಾಜನಾದ ದಶರಥನನ್ನು ನೀನು ಗೆಲ್ಲುವುದು ದೊಡ್ಡ ಕಾರ್ಯವೇ. ನಿನ್ನ ರೂಪವೇ ನಿನಗೆ ಒಂದು ಆಯುಧ. ನೋಡು, ಇನ್ನು ತಡ ಮಾಡಬೇಡ. ಯಾವಾಗಲೂ ನದಿಯಲ್ಲಿ ಪ್ರವಾಹ ಬಂದಾಗ ಸೇತುವೆಯನ್ನು ಕಟ್ಟಬೇಕು. ಪ್ರವಾಹ ಇಳಿದ ಮೇಲೆ ಜನ ಅದರಲ್ಲಿಯೇ ನಡೆದುಕೊಂಡು ಹೋಗುತ್ತಾರೆ. ಆದ್ದರಿಂದ ನೀನು ಈ ಸಮಯದಲ್ಲಿಯೇ ಸರಿಯಾದ ಕೆಲಸವನ್ನು ಕೈಗೊಳ್ಳಬೇಕು. ನಾಳೆಯೇ ರಾಮನಿಗೆ ಪಟ್ಟಾಭಿಷೇಕ. ಆದ್ದರಿಂದ ಇಂದೇ ನೀ ಕಾರ್ಯೋನ್ಮುಖಳಾಗಬೇಕು. ಈಗಲೇ ಕೋಪಗೃಹಕ್ಕೆ ಹೋಗು. ನಿನ್ನ ಆಸೆ ನೆರವೇರುವ ತನಕ ಹೊರಗೆ ಬರಲೇಬೇಡ ಎಂದು ಅವಳಿಗೆ ಮುಂದಿನ ಮಾರ್ಗವನ್ನು ಸ್ಪಷ್ಟವಾಗಿ ತೋರಿಸಿಕೊಟ್ಟಳು.

ದುರ್ಬೋಧೆ ಎಲ್ಲವನ್ನೂ ಮಾಡಿ ಮುಗಿಸಿದ ಮಂಥರೆ ಅಲ್ಲಿಂದ ಎದ್ದು ಹೋದಳು. ಒಂದು ದೀಕ್ಷೆಯನ್ನೇ ಕೈಕೊಂಡಿದ್ದೇನೋ ಎಂಬಂತೆ ಕೈಕೆಯೂ ಎದ್ದಳು. ಎದ್ದು ತನ್ನ ಶಯ್ಯಾಗೃಹದಿಂದ ಕೋಪಗೃಹಕ್ಕೆ ಹೋದಳು. ಅಲ್ಲಿ ತಾನು ತೊಟ್ಟಿದ್ದ ಒಡವೆಗಳನ್ನೆಲ್ಲ ದಿಕ್ಕು ದಿಕ್ಕಿಗೆ ಬಿಸಾಕಿದಳು. ತನ್ನ ತಲೆಯನ್ನು ಕೆದರಿಕೊಂಡಳು. ನೆಲದ ಮೇಲೆ ಉರುಳಿಕೊಂಡಳು. ಹಠಯೋಗಿಯೊಬ್ಬನು ತನ್ನ ಒಂದು ಸಿದ್ಧಿಗಾಗಿ ಕಠೋರವಾದ ಸಾಧನೆಗೆ ನಿಲ್ಲುವಂತೆ ಕೈಕೆ ಸಿದ್ಧಳಾಗಿದ್ದಾಳೆ. ಆದರೆ ಇಲ್ಲಿ ಅವಳು ಯಾವ ಸತ್ವದ ಸಾಧನೆಗಲ್ಲ ಎಂಬುದಕ್ಕೆ ಉಪಯೋಗವಾಗಿರುವ ರಜೋಗುಣ ಪದ ಪ್ರಯೋಗವೇ ಸಾಕ್ಷಿ. ರಜೋಮೂರ್ತಿಯಾದ ಕೈಕೆ ಕೋಪದಿಂದ ಕೋಪಗೃಹವನ್ನು ಸೇರಿ ಉರುಳಿಕೊಂಡಿದ್ದಾಳೆ. ಇತ್ತ ದಶರಥನ ಮನೆಯಲ್ಲಿ ಏನಾಗಿದೆ ನೋಡೋಣ. ಸಚಿವರ ಗುರುಗಳ ಎಲ್ಲರಿಗೂ ಹೇಳಬೇಕಾದ ಮಾತುಗಳನ್ನು ಹೇಳಿಯಾದ ನಂತರ ದಶರಥ ರಾಮನಿಗೆ ಹೇಳಿ ಕಳಿಸಿದ್ದಾನೆ. ಅವನಿಗೆ ಹೇಳಬೇಕಾದದ್ದನ್ನು ಹೇಳಿದ್ದಾನೆ. ಅನಂತರ ಕೈಕೆಯ ಅಂತಃಪುರಕ್ಕೆ ತಾನೇ ಬಂದಿದ್ದಾನೆ. ಬರುವಾಗ ಅವನು ಹೇಗಿದ್ದ? ಅವನ ಮನಸ್ಸಿನ ತುಂಬ ಕೈಕೆಯೇ ತುಂಬಿಕೊಂಡಿದ್ದಾಳೆ. ಅವಳ ಬಗೆಯ ಆಸೆಯೇ ತುಂಬಿಕೊಂಡಿದ್ದಾನೆ. ಮೀನಕೇತನನಾದ ಮನ್ಮಥ ರತಿಯೆಡೆಗೆ ಹೋಗುವಂತೆ ಕಾಮಚೇತನನಾಗಿ ದಶರಥ ಕೈಕೆಯ ಸಜ್ಜೆ ಮನೆಗೆ ಕೈಕೆಯನ್ನು ನಿರೀಕ್ಷಿಸುತ್ತ ಕೈಕೆಯೂ ತನ್ನನ್ನೇ

ಎಷ್ಟೋ ನಿರೀಕ್ಷೆಯಿಂದ ದಶರಥ ತನ್ನ ಪತ್ನಿಯ ಸಜ್ಜೆ ಮನೆಯನ್ನು ಹೊಕ್ಕನು. ಆದರೆ ರತ್ನ ಮಂಚದ ಮೇಲೆ ತನ್ನ ಸುಂದರಿ ಇರಲೇ ಇಲ್ಲ. ಅದನ್ನು ನೋಡಿ ದಶರಥನ ಮನಸ್ಸು ಕುಸಿದು ಹೋಯಿತು, ಮೈ ನಡುಗ ತೊಡಗಿತು. ಏನಾಯ್ತು ಕೈಕೆಗೆ ಎಂದುಕೊಂಡ. ಬಾಗಿಲಲ್ಲೇ ಆ ಖಾಸಾ ಸೇವಕನಿದ್ದ. ಅವನನ್ನು ಕೇಳಿದ, ಎಲ್ಲಿದ್ದಾಳೆ ಕೈಕಾದೇವಿ? ಆದರೆ ಆಳಿಗೆ ಹೇಳಲು ಬಾಯೇ ಬರದು. ಅವನೇ ನಡುಗುತ್ತಾ ನೆಲವನ್ನು ನೋಡುತ್ತಾ ಆ ಕಠೋರವಾದ ವಾರ್ತೆ, ಕೋಪಗೃಹವನ್ನು ಕೈಕಾದೇವಿ ಸೇರಿದ್ದಾಳೆ ಎಂಬ ಕಠೋರ ವಾರ್ತೆಯನ್ನು ಹೇಳಿದನು. ಅದನ್ನು ಕೇಳಿದೊಡನೆಯೇ ಕಾದ ಸೀಸವನ್ನು ಕಿವಿಗೆ ಸುರಿದಂತಾಯ್ತು ದಶರಥನಿಗೆ. ಕೈಕೆ ಸುಮ್ಮನೆ ಕೋಪಗೃಹವನ್ನು ಸೇರುವವಳಲ್ಲ, ಏನಾಯಿತು ಅವಳಿಗೆ ಎಂದು ಬೆಚ್ಚಿದ, ಸುಯಿದು ನಿಟ್ಟಿಸಲು ಬಿಟ್ಟ, ತತ್ತರಿಸಿ ಹೋದ. ತಾನೇ ಅವಳನ್ನು ಸಂತೈಸಲೆಂದು ಕೋಪಗೃಹಕ್ಕೆ ಹೋದ. ಹೋದವನು ಯಾರು? ತಲೆಗೂದಳು ಬೆಳ್ಳಗಾಗಿದ್ದ ಆ ವೃದ್ಧ ದಶರಥ ರಾಜನು ಆ ಇನ್ನೂ ಚಿಕ್ಕ ವಯಸ್ಸಿನವಳೇ ಆಗಿದ್ದ ಕೈಕೆಯನ್ನು ನೋಡಲು ಹೋಗಿದ್ದಾನೆ. ಅವನ ಮನಸ್ಸಿನಲ್ಲಿ ಬಹುಶಃ ಒಂದು ಶಂಕೆ ಇತ್ತೋ ಏನು, ಕೈಕೆ ಏನು ಹೇಳುವಳೋ ಎಂಬಂತೆ. ಅದು ಕನಸಿನಲ್ಲಿ ಕಂಡ ಹುಲಿಯಂತೆ, ಈಗ ಅದರ ಧ್ವನಿಯನ್ನು ಆಲಿಸುವನೋ? ನಿಜವಾಗಿಯೂ ಅದರ ಧ್ವನಿ ಕೇಳಿ ಬರುತ್ತಿದೆಯೇ ಎಂದು ಗಮನಿಸುವನೋ ಎಂಬಂತೆ ಕೋಪಗೃಹವನ್ನು ಪ್ರವೇಶಿಸಿದ್ದಾನೆ.

ಪಡಿಹಾರಿಯ ಮಾತನ್ನು ಕೇಳಿ ಕೋಪಗೃಹವನ್ನು ಪ್ರವೇಶಿಸಿದ ದಶರಥ. ಅಲ್ಲಿ ಕಂಡಿದ್ದೇನು? ಅಲ್ಲಿ ಆಗಸವೇ ಭೂಮಿಗೆ ಇಳಿದು ಬಂದಂತಿದೆ. ಯಾವ ದಿನ?

ಒಂದು ಗ್ರಹಣದ ದಿನ, ಚಂದ್ರಗ್ರಹಣದ ದಿನ. ಅಲ್ಲಿ ಕೆದರಿ ಹೋಗಿದ್ದ ಆಭರಣಗಳು ನಕ್ಷತ್ರಗಳಂತೆ ಹೊಳೆಯುತ್ತಿದೆ. ಆಕೆ ಉಟ್ಟಿದ್ದ ಕಪ್ಪು ಸೀರೆ ಆಕಾಶದ ನೀಲಿಗೆ ಹತ್ತಿರವಾದ ಬಣ್ಣ. ಅವಳ ಮುಂಗುರುಳು ಎತ್ತಲೂ ಸುತ್ತಲೂ ಹರಡಿಕೊಂಡಿದೆ. ಅದೇ ಕತ್ತಲೆಯ ಮೊತ್ತವೋ ಎಂಬಂತೆ ಕಾಣುತ್ತಿದೆ. ಗ್ರಹಣದ ರಾತ್ರಿ ಮೊಬ್ಬಾಗಿ ಕಾಣುವ ಚಂದ್ರನ ಮುಖದಂತೆ ಆ ಕೈಕೆಯ ಮುಖ ನೆಲದ ಮೇಲಿದೆ. ಅಲ್ಲಿ ಅವಳನ್ನು ಎರಡು ತೋಳ್ಗಳಿಂದಲೂ ಬಳಸಿ ಅಪ್ಪಿಕೊಂಡು ಮುದ್ದಾಡಿ ನಯವಾದ ಧ್ವನಿಯಲ್ಲಿ ಅವಳಿಗೆ ಇಂಪಾಗುವಂತೆ ತನ್ನ ಮಾತನ್ನು ಜೇನಿನ ಮಳೆ ಸುರಿಸುವಂತೆ ಹೇಳಿದ. ಏನನ್ನು ಹೇಳಿದ?

ಹೇಳ್ತಾ ಇದ್ದಾನೆ, ಏನು ಏನು ನಿನ್ನ ಅಳಲು? ನನ್ನ ಪ್ರೇಮ ಪಕ್ಷಿಗೆ ನೀನೇ ಚಿನ್ನದ ಪಂಜರ. ನಿನಗೂ ಅಳಲು ಉಂಟೆ? ನನ್ನಳು ಕೋಪನೆ? ಕೋಪ ಮಾಡ್ಕೊಂಡಿದೀಯಾ? ಯಾಕೆ? ನಿನ್ನ ಮನಸ್ಸಿನಲ್ಲಿ ಏನಿದೆ ಅದನ್ನು ಹೇಳು. ನೋಡು, ನನ್ನ ಪ್ರತಿಜ್ಞೆ ಕೇಳು. ಪ್ರಾಣವನ್ನೇ ಪಣಕ್ಕೊಡ್ಡಿ ನಿನ್ನ ಅಭೀಷ್ಟ ಏನಿದೆಯೋ ಅದನ್ನು ನಿರ್ವಿಘ್ನವಾಗಿ ಸಿದ್ಧಿಸುವಂತೆ ಮಾಡುತ್ತೇನೆ. ಖಂಡಿತ ಅನುಮಾನಿಸಬೇಡ. ಹೇಳು, ಏಕೆ ಉರುಳಿಕೊಂಡಿದ್ದೀಯೇ? ನನ್ನ ಮಾತನ್ನು ಕೇಳು. ಕೈಕೆ ಆ ತಕ್ಷಣವೇ ತನ್ನ ಮನಸ್ಸಿನದನ್ನು ಹೇಳಲಿಲ್ಲ. ತನ್ನ ಕಣ್ಣೀರನ್ನು ಬೆರಳ ತುದಿಯಿಂದ ಒರೆಸಿಕೊಂಡಳು. ಹೇಳಿದಳು, ನನಗೆ ಯಾವ ರೋಗವೂ ಇಲ್ಲ. ನೀನೇ ಇರುವಾಗ ಬೇರೆ ಐಶ್ವರ್ಯವೂ ಬೇಕಿಲ್ಲ. ನನ್ನನ್ನು ನಿಂದಿಸುವರಿಲ್ಲ, ಅಪಮಾನಿಸುವರಿಲ್ಲ. ಇಷ್ಟೆಲ್ಲ ಇದ್ದರೂ ಕೂಡ ಬರಿಯ ಮಾತಿಗೆ ನನ್ನ ಮನಸ್ಸಿನ ಆಸೆ ತೀರುವುದಿಲ್ಲ. ನೋಡು, ನನ್ನ ಕೇಳಿದ್ದನ್ನು ಕೊಡುವೆ ಎಂದು ಆಣೆಯಿಟ್ಟು ಮಾತನಾಡಿದರೆ ನಾನು ನನ್ನ ಮನಸ್ಸನ್ನು ನಿನ್ನಲ್ಲಿ ಹೇಳುವುದಿಲ್ಲವೇ ಎಂದು ಕೈಕೆ ನುಡಿಯುತ್ತಿದ್ದಾಳೆ. ನುಡಿಯುವಾಗ ಅವಳ ಚೆಂದುಟಿಗಳು ಅರಳಿವೆ. ಅದನ್ನು ನೋಡಿದ ನೃಪನ ಮನಸ್ಸೆಂಬ ಆನೆ ಹೇಗೆ ಹಳ್ಳಕ್ಕೆ ಬೀಳುವುದೋ ಆ ರೀತಿಯಾಗಿ ದಶರಥನ ಮನಸ್ಸು ಸಂಪೂರ್ಣವಾಗಿ ಕೈಕೆಯಲ್ಲಿ ವಶವಾಗಿದೆ. ಅವಳ ಹೇಳಿದ ಮಾತನ್ನು ಕೇಳುವ ಸ್ಥಿತಿಗೆ ತಲುಪಿದ್ದಾನೆ ದಶರಥ. ಆದರೆ ಅವನಿಗೆ ಆತುರವನ್ನು ಕಾತರವನ್ನು ತಡೆದುಕೊಳ್ಳಲಾಗುತ್ತಿಲ್ಲ. ಆತುರದಿಂದ ಏನು ಹೇಳಿದನು?

ಏಕೆ ನನ್ನನ್ನು ಪೀಡಿಸುತ್ತಾ ಇದ್ದೀಯೇ? ಏನು ಹೇಳಬೇಕೋ ಅದನ್ನು ಬೇಗ ಹೇಳು. ನಿನಗಿಂತ ಪ್ರೀತಿಪಾತ್ರರು ನನಗೆ ಯಾರಿದ್ದಾರೆ ಪ್ರಪಂಚದಲ್ಲಿ? ಮೂರು ಜಗದಲ್ಲೂ ನಿನಗಿಂತ ಪ್ರೀತಿಪಾತ್ರರು ನನಗೆ ಯಾರೂ ಇಲ್ಲ. ನಿನ್ನ ಇಷ್ಟವನ್ನು ಸಲ್ಲಿಸುತ್ತೇನೆ ಎಂದು ಆಣೆ ಇಟ್ಟು ಹೇಳಲಿಲ್ಲವೇ? ಪ್ರಾಣವನ್ನು ತೆತ್ತಾದರೂ ಸಲ್ಲಿಸುತ್ತೇನೆ ಎಂದು ಹೇಳಲಿಲ್ಲವೇ? ಮತ್ತೆ ಇನ್ನೇಕೆ ಮಾತನಾಡುತ್ತಿದ್ದೀಯೇ? ನಿನ್ನ ಬಯಕೆ ಏನು ಅದನ್ನು ಹೇಳು. ನಿನ್ನ ಆಸೆಯನ್ನು ತೀರಿಸುವುದೇ ನನ್ನ ಬಯಕೆ. ನಿನ್ನ ಆಸೆ ಖಂಡಿತವಾಗಿಯೂ ತೀರುತ್ತದೆ, ಹೇಳು ಎಂದು ಪರಿಪರಿಯಾಗಿ ಮುದ್ದಿಸಿ ಹೇಳುತ್ತಿದ್ದರೆ ದಶರಥ ಆ ಕೈಕೆ ಸಂತೋಷ ಪಡುತ್ತಿದ್ದಾಳೆ. ಬೇಡ ಒಡ್ಡಿದ ಬಲೆಗೆ ಹಕ್ಕಿ ಬಿದ್ದರೆ ಆ ಹಕ್ಕಿಯನ್ನು ನೋಡಿ ಬೇಡ ಸಂತೋಷ ಪಡುತ್ತಾನೆ. ಅದೇ ರೀತಿ ತನ್ನ ವಶನಾಗಿರುವ ಗಂಡನನ್ನು ನೋಡಿ ಆ ಕೈಕೆ ಮತ್ತೆ ಹೇಳುತ್ತಿದ್ದಾಳೆ. ಅವಳ ಮಾತುಗಳು ದಶರಥನ ಪ್ರಾಣಕ್ಕೆ ಕಾಳಕೂಟದ ರೀತಿ ಆಗಬಹುದೆಂಬ ಸ್ವಲ್ಪವೂ ಕಲ್ಪನೆ ಇಲ್ಲದೆ ಹೇಳುತ್ತಾ ಇದ್ದಾಳೆ.

ಮಂಥರೆಯ ದುರ್ಬೋಧೆಯಿಂದ ಮತಿಗೆಟ್ಟ ಕೈಕೆ ಯಾವ ಎಗ್ಗೂ ಸಿಗ್ಗೂ ಇಲ್ಲದೆ ನುಡಿಯುತ್ತಿದ್ದಾಳೆ. ನಾನು ಧನ್ಯಳಾದೆ. ಹೇಗಾದರೂ ನನ್ನ ಮಾತನ್ನು ನಡೆಸಿಕೊಡುತ್ತೀಯಲ್ಲವೇ? ಧನ್ಯಳಾಗಿದ್ದೇನೆ. ನಿನ್ನ ಈ ಮಾತನ್ನು ಕೇಳಿ ಆಕಾಶದಲ್ಲಿರುವ ದೇವತೆಗಳು ನಲಿಯುತ್ತಿದ್ದಾರೆ. ಅವರಿಗೆ ಹೋದ ಕಳೆದುಕೊಂಡಿರುವ ಸ್ವರ್ಗ ಮತ್ತೆ ಕೈ ಸೇರಿದಂತಾಗಿದೆ. ಎಂದರೆ ರಾಮನ ಅವತಾರದ ಉದ್ದೇಶವನ್ನು ಇಲ್ಲಿ ಗೂಢವಾಗಿ ಹೇಳುತ್ತಿದ್ದಾಳೆ. ಏಕೆಂದರೆ ರಾಮನ ವನವಾಸ ರಾವಣ ವಧೆಯಲ್ಲಿ ಮೊದಲ ಮೆಟ್ಟಳು. ಅದು ಸ್ಪಷ್ಟವಾಗಲ್ಲದೆ ಗೂಢವಾಗಿ ಕಾಣುತ್ತಿದೆ. ದಶರಥನಿಗೆ ಹೇಳುತ್ತಿದ್ದಾಳೆ, ನೀನು ಆ ದಿನ ಹೇಳಿದೆಯಲ್ಲ, ಆ ಮಾತನ್ನು ನೆನಪಿಸುತ್ತಿದ್ದೇನೆ. ಎರಡು ವರ ಕೊಟ್ಟಿದ್ದೆಯಲ್ಲವೇ ನನಗೆ, ಆ ವರಗಳನ್ನು ಈ ದಿನ ಕೊಡಬೇಕು. ರಾಮನ ಪಟ್ಟಾಭಿಷೇಕಕ್ಕಾಗಿ ಅಣಿ ಮಾಡಿರುವ ವಸ್ತುಗಳಿಂದಲೇ ಭರತನಿಗೆ ಪಟ್ಟವನ್ನು ಕಟ್ಟಿ ಅವನನ್ನು ರಾಜನನ್ನಾಗಿ ಮಾಡಬೇಕು. ರಾಜ್ಯ ನಿಷ್ಕಂಠಿತವಾಗಲು ಆ ಕೌಸಲ್ಯ ಮಗನಾದ ರಾಮನನ್ನು ನೀನು ಕಾಡಿಗೆ ಕಳುಹಿಸು. 14 ವರ್ಷಗಳ ಕಾಲ ನಾರುಡೆ ಉಟ್ಟು ಕೃಷ್ಣ ಮೃಗದ ಚರ್ಮವನ್ನು ಧರಿಸಿ ಜಟೆ ಕಟ್ಟಿ ದೂರವಾದ ಅರಣ್ಯದಲ್ಲಿ ರಾಮನು ಬಾಳಲಿ ಎಂದು ನಿರ್ದಾಕ್ಷಿಣ್ಯವಾಗಿ ಅತಿ ಸ್ಪಷ್ಟವಾದ ಮಾತುಗಳಲ್ಲಿ ಕೈಕೆ ತನ್ನಾಸೆ ಏನೆಂಬುದನ್ನು ತಿಳಿಸಿ

ಶ್ರೀ ರಾಮಾಯಣ ದರ್ಶನಂ ವಾಚನ ಮತ್ತು ವ್ಯಾಖ್ಯಾನ ಕುರಿತ ವಿಶೇಷ ಕಾರ್ಯಕ್ರಮ. ಇದರ ಮುಂದುವರೆದ ಭಾಗ ಮುಂದಿನ ರವಿವಾರ ಮಧ್ಯಾಹ್ನ 1 ಗಂಟೆಗೆ ಪ್ರಸಾರವಾಗಲಿದೆ. ಇದು KLE ವೇಣುಧ್ವನಿ 90.4 FM ಪ್ರಸ್ತುತಿ.

0: ನಮಸ್ಕಾರ. ಭಾವನಾ ಲೋಕದಲ್ಲೊಂದು ಪಯಣ, ಇದು ಭಾವಸಂಗಮ. ಭಾವಲೋಕದ ಪಯಣದಲ್ಲಿ ಒಂದು ಹೊಸ ವಿಚಾರದೊಂದಿಗೆ ನಿಮ್ಮ ಮುಂದೆ ನಾನು ಅನುಪಮಾ. ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ಮಣುಧ್ವನಿ 90.4 FM. ಈಗ
1: वेणुधोनी 90.4 FM KLE गणसूबे आप ट्यून है और अभी हम सुनेंगे ऑल इंडिया रेडियो के सहयोग से प्रस्तुत होने वाले न्यूज़.

0: बेळगावमधील केएलई बीएम कंकणवाडी आयुर्वेदा हॉस्पिटल आरोग्य क्षेत्रामध्ये उत्कृष्ट सेवा देत आहे. तुमच्या रोगाचं योग्य निदान करून आवश्यक असणारे सर्व उपचार तज्ज्ञ डॉक्टरांकडून दिले जातील. केएलई बीएम कंकणवाडी आयुर्वेदा हॉस्पिटलचा मुख्य उद्देश रोगाचं निदान करणं आणि योग्य उपचार करणं, तुमच्या आरोग्याची काळजी घेणं हेच आमचे ध्येय. तुमच्या आरोग्याच्या तक्रारी दूर करण्यासाठी आयुर्वेदिक उपचार घेण्यासाठी संपर्क करा केएलई बीएम कंकणवाडी आयुर्वेदा हॉस्पिटल आणि महाविद्यालय शहापूर बेळगाव. फोन नंबर 08312486286.
1: KLE Pharmacy College, ಬೆಳಗಾವಿ 2026-27 ಪ್ರವೇಶಗಳು ಪ್ರಾರಂಭ. ವಿಮಾನ ನಿಲ್ದಾಣ ರಸ್ತೆ ಬಸವನ್ ಕುರ್ಚಿ ಬೆಳಗಾವಿಯಲ್ಲಿರುವ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೊಸ ಕ್ಯಾಂಪಸ್ ಗೆ ಕಾಲೇಜ್ ಸ್ಥಳಾಂತರಗೊಂಡಿದೆ. ವಿವಿಧ ಕೋರ್ಸ್ಗಳು, ಬಿ ಫಾರ್ಮ್, ಫಾರ್ಮ್ ಡಿ, ಎಂ ಫಾರ್ಮ್ ಮತ್ತು PhD ಸೇರಿದಂತೆ ಫಾರ್ಮಸಿ ಕ್ಷೇತ್ರದಲ್ಲಿ ಉನ್ನತ ಶಿಕ್ಷಣ ಪಡೆಯಲು ಸುವರ್ಣ ಅವಕಾಶ. ಕಾಲೇಜಿನ ಪ್ರಮುಖ ವಿಶೇಷತೆಗಳು, 100+ ವರ್ಷಗಳ ಶೈಕ್ಷಣಿಕ ಇತಿಹಾಸ ಮತ್ತು ಅನುಭವ, ವಿಶ್ವದಾದ್ಯಂತ 3,000+ ಹಳೆಯ ವಿದ್ಯಾರ್ಥಿಗಳ ಬಲಿಷ್ಠ ನೆಟ್ವರ್ಕ್, ಬೆಳಗಾವಿಯ ಏರ್ಪೋರ್ಟ್ ರಸ್ತೆಯಲ್ಲಿರುವ ಸುಸಜ್ಜಿತ ಹಾಗೂ ಅತ್ಯಾಧುನಿಕವಾದ ಹೊಸ ಆವರಣ, ಔಟ್ಕಮ್ ಬೇಸ್ಡ್ ಎಜುಕೇಶನ್, ಫಲಿತಾಂಶ ಆಧಾರಿತ ಶಿಕ್ಷಣ ಪದ್ಧತಿ.

0: ಅಡ್ವಾನ್ಸ್ಡ್ ಡಿಜಿಟಲ್ ಲರ್ನಿಂಗ್ ಎಕೋಸಿಸ್ಟಮ್, ಜಾಗತಿಕ ಮಟ್ಟದ ಗ್ರಂಥಾಲಯ, ವಿಶ್ವ ದರ್ಜೆಯ ಪುಸ್ತಕ ಮತ್ತು ಮಾಹಿತಿ ಕೇಂದ್ರ, ಪ್ರಾಯೋಗಿಕ ತರಬೇತಿ ಸೌಲಭ್ಯ, ಆಧುನಿಕ ವಿದ್ಯಾರ್ಥಿ ನಿಲಯಗಳು ಮತ್ತು ಕ್ರೀಡಾ ಮೂಲ ಸೌಕರ್ಯಗಳು, ನ್ಯಾಕ್ ಎ ಪ್ಲಸ್ ಗ್ರೇಡ್ ಮತ್ತು ಎನ್ಐಆರ್ಎಫ್ ಶ್ರೇಯಾಂಕ ಹೊಂದಿರುವ ಪ್ರತಿಷ್ಠಿತ ಸಂಸ್ಥೆಯಲ್ಲಿ ಗುಣಮಟ್ಟದ ಶಿಕ್ಷಣ ಮತ್ತು ಉದ್ಯೋಗಾವಕಾಶಕ್ಕೆ ಆದ್ಯತೆ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ ದೂರವಾಣಿ ಸಂಖ್ಯೆ 08312471399, ಮೊಬೈಲ್ ಸಂಖ್ಯೆ 9740639702, ವೆಬ್ಸೈಟ್ www.klefarm.edu.
1: KLE College of Engineering and Technology, Chikkodi. Admissions open for 2026-27. B courses available: Civil Engineering, Mechanical Engineering, Electronics and Communication Engineering, Computer Science Engineering and Artificial Intelligence and Data Science. PG courses available: Masters of Business Administration and Master of Computer Applications. The college is NBA accredited and has been recognized by Vishweshwaraya Technological University as a Model Engineering College. Career opportunities: 100% placement assistance with recruitment support from more than 50 companies in including Infosys, Tata Group and Wipro. Special coaching is provided for UPSC, KPSC and GATE along with academic workshops. The campus offers 500 Mbps Wi-Fi, a well-equipped library and digital classrooms. Separate well-furnished hostel facilities are available for boys and girls. College bus facilities are available on more than 10 major surrounding routes. Admissions are conducted as per Government of Karnataka norms, CET code E167. For more information, call 9483047799 or visit www.klecet.edu.in.

0: ಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
1: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ ಎಂಆರ್ಸಿ ಹಿಂದುಗಡೆ ನೆಹರು ನಗರ ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
1: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
0: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
1: ವಿಳಾಸ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು ಎಂಆರ್ಸಿ ಹಿಂದುಗಡೆ ನೆಹರು ನಗರ ಬೆಳಗಾವಿ.
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 08312552500 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 ಆರ್ ಜಸ್ಟ್ ಡಯಲ್ 1099.
1: ಹಿಂದೆ ಭೇಟಿ ನೀಡಿ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.

0: Family Society's Dr. Prabhakar Kore Super Speciality Hospital. Cure for all health-related problems. Experienced doctors and ultra-modern facilities ke saath. KLE Society's Dr. Prabhakar Kore Super Speciality Hospital and Medical Research Center. Nehru Nagar, Pelagavi. Call 08312-473777.
1: ಮಹೇಶ್ವರಿ ಅಂಧ ಮಕ್ಕಳ ಶಾಲೆ ಪ್ರವೇಶ ಪ್ರಾರಂಭ. ಬೆಳಗಾವಿ ಜಿಲ್ಲಾ ಅಂಧ ಸೇವಾ ಸಂಸ್ಥೆಯ ವತಿಯಿಂದ ನಡೆಯುತ್ತಿರುವ ಮಹೇಶ್ವರಿ ಅಂಧ ಮಕ್ಕಳ ಶಾಲೆಯು ದಿನಾಂಕ 29 ಮೇ 2026 ಪ್ರಾರಂಭವಾಗಲಿದೆ. ಅಂಧರಿಗಾಗಿ ಇಲ್ಲಿರುವ ಅತ್ಯುತ್ತಮ ವಸತಿಯುಕ್ತ ಶಾಲೆಯು 1-10 ತರಗತಿಯವರೆಗಿನ ಅಂಧ ವಿದ್ಯಾರ್ಥಿನಿಯರಿಗೆ ವ್ಯಾಸಂಗ ಮಾಡಲು ಅವಕಾಶ. ಬಡ ಹಾಗೂ ಗ್ರಾಮೀಣ ಭಾಗಗಳಿಂದ ಬಂದ 117 ಅಂಧ ಮಕ್ಕಳು ಇದರ ಪ್ರಯೋಜನ ಪಡೆಯುತ್ತಿದ್ದಾರೆ. ಮಕ್ಕಳಿಗೆ ಉಚಿತ ಊಟ, ಉಪಹಾರ, ಔಷಧ ಉಪಚಾರಗಳನ್ನು ನೀಡಲಾಗುತ್ತಿದೆ. ಬ್ರೈನ್ ಲಿಪಿಯ ಮೂಲಕ ಶಿಕ್ಷಣದ ಜೊತೆಗೆ ವೃತ್ತಿ ತರಬೇತಿ, ಸಂಗೀತ ತರಬೇತಿ ಹಾಗೂ ಕಂಪ್ಯೂಟರ್ ತರಬೇತಿ ನೀಡಲಾಗುವುದು. ಕಳೆದ 38 ವರ್ಷಗಳಿಂದ ನಮ್ಮ ಶಾಲೆ SSLC ಪರೀಕ್ಷೆಯ ಫಲಿತಾಂಶವು 100% ಆಗಿದೆ. ಶಾಲಾ ಪ್ರವೇಶ ಪಡೆಯುವ ವಿದ್ಯಾರ್ಥಿಗಳು ಜನ್ಮ ದಾಖಲಾತಿ ಪ್ರಮಾಣ ಪತ್ರ, 6 ಭಾವಚಿತ್ರಗಳು, ಅಂಧತ್ವದ ಬಗ್ಗೆ ವೈದ್ಯಕೀಯ ಪ್ರಮಾಣ ಪತ್ರ ಹಾಗೂ ಅಂಗವಿಕಲತೆಯ ಗುರುತಿನ ಚೀಟಿ, ವಿದ್ಯಾರ್ಥಿ ಆಧಾರ್ ಕಾರ್ಡ್, ತಂದೆ ತಾಯಿಯ ಆಧಾರ್ ಕಾರ್ಡ್ ಜೆರಾಕ್ಸ್, ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸ್, ಜಾತಿ ಹಾಗೂ ಆದಾಯ ಪ್ರಮಾಣ ಪತ್ರಗಳೊಂದಿಗೆ ಸಂಪರ್ಕಿಸಿ. ಮಹೇಶ್ವರಿ ಅಂಧ ಮಕ್ಕಳ ಶಾಲೆ, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312471482. ಮೊಬೈಲ್ ಸಂಖ್ಯೆ 9448954235. KLE ಫಾರ್ಮಸಿ ಕಾಲೇಜು ಬೆಳಗಾವಿ. 2026-27 ಪ್ರವೇಶಗಳು ಪ್ರಾರಂಭ. ವಿಮಾನ ನಿಲ್ದಾಣ ರಸ್ತೆ ಬಸವನ್ ಕುರ್ಚಿ ಬೆಳಗಾವಿಯಲ್ಲಿರುವ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೊಸ ಕ್ಯಾಂಪಸ್ಗೆ ಕಾಲೇಜ್ ಸ್ಥಳಾಂತರಗೊಂಡಿದೆ. ವಿವಿಧ ಕೋರ್ಸ್ಗಳು, ಬಿಫಾರ್ಮ್, ಫಾರ್ಮ್ ಡಿ, ಎಂ ಫಾರ್ಮ್ ಮತ್ತು PhD ಸೇರಿದಂತೆ ಫಾರ್ಮಸಿ ಕ್ಷೇತ್ರದಲ್ಲಿ ಉನ್ನತ ಶಿಕ್ಷಣ ಪಡೆಯಲು ಸುವರ್ಣ ಅವಕಾಶ. ಕಾಲೇಜಿನ ಪ್ರಮುಖ ವಿಶೇಷತೆಗಳು, 100ಕ್ಕೂ ಹೆಚ್ಚು ವರ್ಷಗಳ ಶೈಕ್ಷಣಿಕ ಇತಿಹಾಸ ಮತ್ತು ಅನುಭವ, ವಿಶ್ವದಾದ್ಯಂತ 3,000ಕ್ಕೂ ಹೆಚ್ಚು ಹಳೆಯ ವಿದ್ಯಾರ್ಥಿಗಳ ಬಲಿಷ್ಠ ನೆಟ್ವರ್ಕ್, ಬೆಳಗಾವಿಯ ಏರ್ಪೋರ್ಟ್ ರಸ್ತೆಯಲ್ಲಿರುವ ಸುಸಜ್ಜಿತ ಹಾಗೂ ಅತ್ಯಾಧುನಿಕವಾದ ಹೊಸ ಆವರಣ, ಔಟ್ಕಮ್ ಬೇಸ್ಡ್ ಎಜುಕೇಶನ್, ಫಲಿತಾಂಶ ಆಧಾರಿತ ಶಿಕ್ಷಣ ಪದ್ಧತಿ, ಅಡ್ವಾನ್ಸ್ ಡಿಜಿಟಲ್ ಲರ್ನಿಂಗ್ ಎಕೋಸಿಸ್ಟಮ್, ಜಾಗತಿಕ ಮಟ್ಟದ ಗ್ರಂಥಾಲಯ, ವಿಶ್ವ ದರ್ಜೆಯ ಪುಸ್ತಕ ಮತ್ತು ಮಾಹಿತಿ ಕೇಂದ್ರ, ಪ್ರಾಯೋಗಿಕ ತರಬೇತಿ ಸೌಲಭ್ಯ, ಆಧುನಿಕ ವಿದ್ಯಾರ್ಥಿ ನಿಲಯಗಳು ಮತ್ತು ಕ್ರೀಡಾ ಮೂಲ ಸೌಕರ್ಯಗಳು, ನ್ಯಾಕ್ A+ ಗ್ರೇಡ್ ಮತ್ತು NIRF ಶ್ರೇಯಾಂಕ ಹೊಂದಿರುವ ಪ್ರತಿಷ್ಠಿತ ಸಂಸ್ಥೆಯಲ್ಲಿ ಗುಣಮಟ್ಟದ ಶಿಕ್ಷಣ ಮತ್ತು ಉದ್ಯೋಗ ಅವಕಾಶಕ್ಕೆ ಆದ್ಯತೆ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ ದೂರವಾಣಿ ಸಂಖ್ಯೆ 08312471399, ಮೊಬೈಲ್ ಸಂಖ್ಯೆ 9740639702, ವೆಬ್ಸೈಟ್ www.kleefarm.edu.

ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಬೆಳಗಾವಿ. ಚಿಕ್ಕ ಮಕ್ಕಳಿಂದ ಹಿರಿಯರವರೆಗೂ ಪ್ರತಿಯೊಬ್ಬರಿಗೆ ದಂತ ಚಿಕಿತ್ಸೆ ಲಭ್ಯ. ಹಲ್ಲುಗಳ ಸ್ವಚ್ಛತೆ, ಹಲ್ಲು ಕೀಳುವುದು, ಹುಳುಕ ಹಲ್ಲಿನ ಚಿಕಿತ್ಸೆ, ವಕ್ರದಂತ ಸರಿಪಡಿಸುವಿಕೆ, ಮುಖ ಬಾಯಿ ಹಲ್ಲು ಕುತ್ತಿಗೆಗಳ ಶಸ್ತ್ರಕ್ರಿಯೆ, ಸೀಳು ತುಟಿಗಳ ಚಿಕಿತ್ಸೆ, ಹಳದಿಯಾದ ಹಲ್ಲಿನ ಸ್ವಚ್ಛತೆ, ಕೃತಕ ಹಲ್ಲುಗಳ ಅಳವಡಿಕೆ ಮತ್ತು ಬಾಯಿ ವಸಡು ಕ್ಯಾನ್ಸರ್ ಪರಿಣಾಮಕಾರಿ ಚಿಕಿತ್ಸೆ ಕೂಡ ಲಭ್ಯ. ನಿಮ್ಮ ಬಾಯಿಯ ಸ್ವಚ್ಛತೆ ಆರೋಗ್ಯಕ್ಕೆ ರಹದಾರಿ. ನಮ್ಮ ವಿಳಾಸ ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ, ಕೆಎಲ್ಇ ಯೂನಿವರ್ಸಿಟಿ ಕ್ಯಾಂಪಸ್, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312470362, ಮೊಬೈಲ್ ಸಂಖ್ಯೆ 9448998331.

ಚಿಕ್ಕೋಡಿಯಾ KLE ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಂಡ್ ಟೆಕ್ನಾಲಜಿ KLECET 2026-27 ಪ್ರವೇಶಗಳು ಪ್ರಾರಂಭ. BE ಕೋರ್ಸ್ಗಳು ಸಿವಿಲ್, ಮೆಕ್ಯಾನಿಕಲ್, ಎಲೆಕ್ಟ್ರಾನಿಕ್ ಅಂಡ್ ಕಮ್ಯುನಿಕೇಶನ್, ಕಂಪ್ಯೂಟರ್ ಸೈನ್ಸ್ ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹಾಗೂ ಡೇಟಾ ಸೈನ್ಸ್ ಇಂಜಿನಿಯರಿಂಗ್ ಲಭ್ಯ. PG ಕೋರ್ಸ್ಗಳು MBA ಮಾಸ್ಟರ್ ಆಫ್ ಬಿಸಿನೆಸ್ ಅಡ್ಮಿನಿಸ್ಟ್ರೇಷನ್ ಮತ್ತು MCA ಮಾಸ್ಟರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ ಪದವಿಗಳು ಲಭ್ಯ. MBA ಮಾನ್ಯತೆ ಪಡೆದಿದ್ದು VTU ಮಾಡೆಲ್ ಇಂಜಿನಿಯರಿಂಗ್ ಕಾಲೇಜ್ ಎಂದು ಗುರುತಿಸಲ್ಪಟ್ಟಿದೆ. ಉದ್ಯೋಗ ಅವಕಾಶ 100% ಪ್ಲೇಸ್ಮೆಂಟ್ ನೆರವು ಮತ್ತು ಇನ್ಫೋಸಿಸ್, ಟಾಟಾ, ವಿಪ್ರೋದಂತಹ 50 ಹೆಚ್ಚು ಕಂಪನಿಗಳಿಂದ ನೇಮಕಾತಿ. UPSC, KPSC, GATE ಮತ್ತು ಶೈಕ್ಷಣಿಕ ಕಾರಾಗಾರಗಳಿಗೆ ವಿಶೇಷ ತರಬೇತಿ ನೀಡಲಾಗುತ್ತಿದೆ. ಕಂಪ್ಲೀಟ್ ವೈಫೈ ಕ್ಯಾಂಪಸ್, ಸುಸಜ್ಜಿತ ಗ್ರಂಥಾಲಯ ಮತ್ತು ಡಿಜಿಟಲ್ ತರಗತಿಗಳಿವೆ. ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕವಾದ ಸುಸಜ್ಜಿತ ಹಾಸ್ಟೆಲ್ ಸೌಲಭ್ಯವಿದೆ. ಸುತ್ತಮುತ್ತಲಿನ 10 ಹೆಚ್ಚು ಪ್ರಮುಖ ಮಾರ್ಗಗಳಲ್ಲಿ ಕಾಲೇಜ್ ಬಸ್ಸು ಸೌಲಭ್ಯವಿದೆ. ಕರ್ನಾಟಕ ಸರ್ಕಾರದ ನಿಯಮಗಳ ಅನ್ವಯ ಪ್ರವೇಶಾತಿ ನಡೆಯುತ್ತಿದೆ. CET ಕೋಡ್ E167. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 9483047799 ಅಥವಾ www.kleceet.edu.in ಗೆ ಭೇಟಿ ನೀಡಿ.

ಹೆಚ್ಚು ನೇಮಕಾತಿ ಆಫರ್ಗಳು ಲಭಿಸಿವೆ. ವಿದ್ಯಾರ್ಥಿಗಳಿಗೆ ವಾರ್ಷಿಕ 16 LPA ವರೆಗಿನ ಗರಿಷ್ಠ ಪ್ಯಾಕೇಜ್ ದೊರೆತಿದೆ. 150 ಹೆಚ್ಚು ಅನುಭವಿ ಶಿಕ್ಷಕರು ಹಾಗೂ 50 ಹೆಚ್ಚು ಡಾಕ್ಟರೇಟ್ ಪದವೀಧರರಿದ್ದಾರೆ. ಸುಸಜ್ಜಿತ ಲರ್ನಿಂಗ್ ಫ್ಯಾಕ್ಟರಿ, ಟಿಂಕರಿಂಗ್ ಲ್ಯಾಬ್ ಮತ್ತು ವೈಫೈ ಸಹಿತ ಹಾಸ್ಟೆಲ್ ವ್ಯವಸ್ಥೆ ಇದೆ. ಬಯೋಮೆಡಿಕಲ್ ಇಂಜಿನಿಯರಿಂಗ್, ಕೆಮಿಕಲ್ ಇಂಜಿನಿಯರಿಂಗ್, ಸಿವಿಲ್ ಇಂಜಿನಿಯರಿಂಗ್, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ UG ಕೋರ್ಸ್ಗಳು, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ AI, ಎಲೆಕ್ಟ್ರಾನಿಕ್ ಅಂಡ್ ಕಮ್ಯುನಿಕೇಶನ್, ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್, BCA, MCA, MBA ಮತ್ತು MTech ಇನ್ ಸ್ಟ್ರಕ್ಚರಲ್ ಇಂಜಿನಿಯರಿಂಗ್ ಸಿವಿಲ್ ಲಭ್ಯವಿದೆ. ಇನ್ಫೋಸಿಸ್, ಜುನಿಪರ್ HPE, ಫೆಡರಲ್ ಬ್ಯಾಂಕ್ ಮತ್ತು ಬೋಶ್ ನಂತಹ 60+ ಪ್ರತಿಷ್ಠಿತ ಕಂಪನಿಗಳು ಭೇಟಿ ನೀಡುತ್ತವೆ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 0831244032 ಅಥವಾ www.aletech.ac.in ಗೆ ಭೇಟಿ ನೀಡಿ.

ಬೆಳಗಾವಿಯಲ್ಲಿ ನೂತನವಾಗಿ ಆರಂಭವಾಗಲಿದೆ ಒನ್ ಲೈಫ್ ಅಂಬಿಕಾ ಇನ್ಫ್ರಾ ಬಿಲ್ಡ್ ಅಂಡ್ ಕೋರಿ ಡೆವಲಪರ್ಸ್ ಪ್ರಸ್ತುತಪಡಿಸುವ ಒನ್ ಲೈಫ್ ಸುಂದರ ಬದುಕಿನ ಹೊಸ ಆರಂಭ. 20 ವರ್ಷಗಳ ಭರವಸೆಯ ಹೆಸರು ಅಂಬಿಕಾ ಗ್ರೂಪ್ ಈಗ ಕೋರಿ ಡೆವಲಪರ್ಸ್ ಜೊತೆಗೂಡಿ ನಿಮಗಾಗಿ ತರುತ್ತಿದ್ದಾರೆ ಬೆಳಗಾವಿಯ ಹೆಮ್ಮೆಯ ಪ್ರಾಜೆಕ್ಟ್. ಸುಸಜ್ಜಿತ ಜೀವನ ಶೈಲಿಗಾಗಿ ಅತ್ಯಾಧುನಿಕ 2 BHK ಅಪಾರ್ಟ್ಮೆಂಟ್ಗಳು, ವಿಶ್ವ ದರ್ಜೆಯ ಸೌಲಭ್ಯಗಳು, ಸುಂದರವಾದ ಉದ್ಯಾನವನ, ಲ್ಯಾಂಡ್ಸ್ಕೇಪ್ ಗಾರ್ಡನ್, ಹೈಟೆಕ್ ಜಿಮ್ ಮತ್ತು ಯೋಗ ಕೇಂದ್ರ, ನಗರದ ಪ್ರಮುಖ ಶಾಲೆಗಳು, ಆಸ್ಪತ್ರೆಗಳು ಮತ್ತು ಬಸ್, ರೈಲು, ವಿಮಾನ ನಿಲ್ದಾಣಗಳಿಗೆ ಅತ್ಯಂತ ಹತ್ತಿರ. 24/7 ಭದ್ರತೆ ಮತ್ತು ಸ್ಮಾರ್ಟ್ ಫೀಚರ್ಸ್, 24/7 ನಿರಂತರ ನೀರಿನ ಸೌಲಭ್ಯ, ಸಂಪೂರ್ಣ ವಿದ್ಯುತ್ ಬ್ಯಾಕ್ಅಪ್, ಪರಿಸರ ಸ್ನೇಹಿ ಮಳೆ ನೀರು ಕೊಯ್ಲು ವ್ಯವಸ್ಥೆ, ಮಕ್ಕಳಿಗಾಗಿ ಸುರಕ್ಷಿತ ಮತ್ತು ಸುಸಜ್ಜಿತ ಆಟದ ಮೈದಾನ, ಪ್ರತಿ ಫ್ಲೋರ್ ಮತ್ತು ಪ್ರವೇಶ ದ್ವಾರದಲ್ಲಿ CCTV ಕ್ಯಾಮೆರಾಗಳು, ವಿಶಾಲವಾದ ಕಾರ್ ಮತ್ತು 2-wheeler ಪಾರ್ಕಿಂಗ್ ವ್ಯವಸ್ಥೆ. ಒನ್ ಲೈಫ್ ಅಂಬಿಕಾ ಇನ್ಫ್ರಾ ಬಿಲ್ಡ್ ಅಂಡ್ ಕೋರಿ ಡೆವಲಪರ್ಸ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಅಂಬಿಕಾ ಪ್ಲಾಟಿನಂ G5 ಗ್ರೌಂಡ್ ಫ್ಲೋರ್ 9th ಕ್ರಾಸ್ ಭಾಗ್ಯನಗರ್ ಬೆಳಗಾವಿ. ದೂರವಾಣಿ ಸಂಖ್ಯೆ 0831406968, ಮೊಬೈಲ್ ಸಂಖ್ಯೆ 7760477279. ನಿಮ್ಮ ಕನಸಿನ ಮನೆಯನ್ನು ಇಂದೇ ನನಸಾಗಿಸಿಕೊಳ್ಳಿ.

ನಮಸ್ಕಾರ. ಭಾವನಾ ಲೋಕದಲ್ಲೊಂದು ಪಯಣ, ಇದು ಭಾವಸಂಗಮ. ಭಾವಲೋಕದ ಪಯಣದಲ್ಲಿ ಒಂದು ಹೊಸ ವಿಚಾರದೊಂದಿಗೆ ನಿಮ್ಮ ಮುಂದೆ ನಾನು ಅನುಪಮಾ. ನೀವು ಕೇಳ್ತಾ ಇದ್ದೀರಾ ಇದು ಕೇಳಿ ಮಣಧ್ವನಿ 90.4 FM. ಈಗ ಜೀವನದಲ್ಲಿ ಏನಾದರೂ ಒಂದು ಸಣ್ಣ ಪುಟ್ಟ ಸೋಲು ಏನಾದರೂ ನಡೆದರೆ ನಾವು ಜೀವನದಲ್ಲಿನ ಉತ್ಸಾಹವನ್ನೇ ಕಳೆದುಕೊಂಡು ಬಿಡ್ತೀವಲ್ವಾ. ಹಾಗೇನೆ ದೊಡ್ಡ ದೊಡ್ಡ ಅನಾಹುತಗಳನ್ನ ಮಾಡ್ಕೊಳ್ಳಕ್ಕೆ ಮುಂದಾಗ್ತೀವಿ. ನಾವು ಏನಾದರೂ ಸಾಧನೆಯನ್ನ ಮಾಡ್ತೀವಿ ಅಂತ ಹೊರಟಾಗ ಆ ಒಂದು ಸಾಧನೆಯ ಮುಂದೆ ಸೋಲು ಅಂತ ಬಂದ್ರೆ ಅದು ಊಟದಲ್ಲಿ ಕಲ್ಲು ಇದ್ದಂಗೆ. ಊಟದಲ್ಲಿ ಕಲ್ಲು ಬಂದ್ರೆ ನಾವ್ ಏನ್ ಮಾಡ್ತೀವಿ, ಕಲ್ಲನ್ನ ಎತ್ತಿಡ್ತೀವಿ ಹೊರತು ಪೂರ್ತಿ ಊಟವನ್ನ ಬಿಡೋದಿಲ್ಲ ಅಲ್ವಾ ಸ್ನೇಹಿತರೆ. ಹಾಗಾಗಿ ಕಲ್ಲನ್ನ ಬದಿಗಿಟ್ಟು ಊಟವನ್ನ ಮಾಡ್ಬೇಕು ಅಂತ ಹೇಳ್ತೀನಿ ಸ್ನೇಹಿತರೆ. ಈಗ ನಾವು ಜಗತ್ತಿನಲ್ಲಿ ಸಕ್ಸಸ್ ಆದ ವ್ಯಕ್ತಿಗಳನ್ನ ನೋಡ್ತೀವಿ. ಯಾರೂ ಸಹ ರಾತ್ರಿ ಕಳೆದು ಬೆಳಗಾಗೋಷ್ಟರಲ್ಲಿ ಯಾರೂ ಯಶಸ್ಸನ್ನ ಕಂಡಿರಲ್ಲ. ಅವರ ಯಶಸ್ಸಿನ ಹಿಂದೆ ಸಾಕಷ್ಟು ಫೇಲ್ಯೂರ್ ಆದಂತಹ, ಸಾಕಷ್ಟು ಸೋತಂತಹ ಕತೆ ಇರುತ್ತೆ. ಹಾಗೆ ಸೋತು ಗೆದ್ದವರ ಕೆಲವೊಂದಷ್ಟು ಕತೆಗಳೊಂದಿಗೆ ನಿಮ್ಮೊಂದಿಗೆ ಇವತ್ತು ನಾನು ಶೇರ್ ಮಾಡ್ಕೊಳ್ತೀನಿ. ಈಗೊಂದು ಚಂದದ ಗೀತೆ ಪ್ರಸಾರ ಆಗ್ತಾ ಇದೆ, ಕೇಳೋಣ ಬನ್ನಿ.

ಮತ್ತೆ ಪ್ರೀತಿಯ ಸ್ವಾಗತ ಕಾರ್ಯಕ್ರಮಕ್ಕೆ ನೀವು ಕೇಳ್ತಾ ಇದ್ದೀರಾ. ಇದು ಕೇಳಿ ಮನುಧ್ವನಿ 90.4 FM. ಸ್ನೇಹಿತರೆ, ನಾನು ಹೇಳ್ತಾ ಇದ್ದೆ, ಈ ಜಗತ್ನಲ್ಲಿ ಸಕ್ಸಸ್ ಆದಂತಹ ವ್ಯಕ್ತಿಗಳನ್ನ ನಾವು ನೋಡಿದ್ರೆ ಯಾರೂ ಸಹ ರಾತ್ರಿ ಕಳೆದು ಬೆಳಗಾಗೋಷ್ಟರಲ್ಲಿ ಯಶಸ್ಸನ್ನ ಕಂಡಿಲ್ಲ ಅಂತ. ಅವರ ಹಿಂದೆಯೂ ಸಹ ಸಾಕಷ್ಟು ಸೋಲಿನ ಕತೆ ಇದೆ ಅಂತ ಹೇಳ್ತಾ ಇದ್ನಲ್ವಾ. ಈಗ ಥಾಮಸ್ ಎಡಿಸನ್ ಅನ್ನೇ ತಗೊಳ್ಳಿ. ಥಾಮಸ್ ಎಡಿಸನ್ ಯಾರು ಅಂತ ನಮ್ಗೆ ಗೊತ್ತಲ್ವಾ? ಥಾಮಸ್ ಎಡಿಸನ್ ಬಲ್ಪ್ ಅನ್ನ ಕಂಡಿಡಿದವರು. ಹೌದು ಸ್ನೇಹಿತರೆ, ಇವರು ಹೇಗೆ ನಮಗೆ ಒಂದು ಸ್ಫೂರ್ತಿ ಆಗ್ತಾರೆ ಅಂತ ನೋಡೋದಾದ್ರೆ, ನಾವು ಸೋಲಿಗೆ ಹೆದರಬಾರದು ಅನ್ನೋದಕ್ಕೆ ಇವರು ಒಂದು ದಿ ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳ್ತೀನಿ. ಯಾಕಂದ್ರೆ ಇವರು ಬಲ್ಪನ್ನ ಕಂಡು ಹಿಡಿಯುವಾಗ ಆ ಯಶಸ್ಸಿನ ಹಿಂದೆ ಅವರು ಸಾವಿರ ಬಾರಿ ವೈಫಲ್ಯವನ್ನ ಕಂಡಿದ್ರು. ಹಾಗೇನೆ ಥಾಮಸ್ ಎಡಿಸನ್ ವಿದ್ಯಾರ್ಥಿಯಾಗಿದ್ದಾಗ ಪ್ರತಿನಿತ್ಯ ಶಾಲೆಯಿಂದ ಮನೆಗೆ ದೂರು ಬರ್ತಾ ಇತ್ತು. ಏನು ಅಂದ್ರೆ, ನಿಮ್ಮ ಮಗ ಓದಲ್ಲಿ ಚುರುಕಿಲ್ಲ, ಅವನ ಮೆದುಳು ತುಂಬಾ ಸ್ಲೋ, ಅವನಿಗೆ ಹೇಳಿಕೊಡೋದು ವೇಸ್ಟ್, ಅವನಿಂದ ಏನೂ ಸಾಧ್ಯ ಆಗೋದಿಲ್ಲ ಅಂತ ಹೇಳ್ತಾ ಇದ್ರು. ಅದೇ ವ್ಯಕ್ತಿ ಮುಂದೆ ಶತಮಾನಗಳ ಕಾಲ ನೆನಪಿಟ್ಟುಕೊಳ್ಳುವಂತಹ ಒಂದು ಬಲ್ಪನ್ನ ಕಂಡುಹಿಡಿದ್ರು. ಅದು ಈಗ ಇತಿಹಾಸ ಅಲ್ವಾ ಸ್ನೇಹಿತರೆ? ಹಾಗಾಗಿ ಜೀವನವೊಂದು ಕುಸ್ತಿ ಇದ್ದಂತೆ, ಬಿದ್ದರೆ ಸೋತಂತಲ್ಲ, ತಿರುಗಿ ಏಳಲು ನಾವು ನಿರಾಕರಿಸಿದರೆ ಅದು ನಿಜವಾದ ಸೂ

ಮತ್ತೆ ಪ್ರೀತಿಯ ಸ್ವಾಗತ ಕಾರ್ಯಕ್ರಮಕ್ಕೆ ನೀವು ಕೇಳ್ತಾ ಇದ್ದೀರಾ. ಇದು ಕೆಎಲ್ಇ ವೇಣುಧ್ವನಿ 90.4 ಎಫ್ಎಂ. ಕಾರ್ಯಕ್ರಮವಿದು ಭಾವಸಂಗಮ. ಸ್ನೇಹಿತರೆ, ಕಾರ್ಯಕ್ರಮದಲ್ಲಿ ನಾನು ಹೇಳ್ತಾ ಇದ್ದೆ ಥಾಮಸ್ ಎಡಿಸನ್ ಅವರ ಬಗ್ಗೆ. ಈಗ ಹೇಳ್ತಾ ಇದ್ದೀನಿ ಜೆ.ಕೆ. ರೋಲಿಂಗ್ ಅವರ ಬಗ್ಗೆ. ಜೆ.ಕೆ. ರೋಲಿಂಗ್ ಯಾರು ಅಂದ್ರೆ, ಹ್ಯಾರಿ ಪಾಟರ್ ಕತೆ ಗೊತ್ತಲ್ವಾ, ಆ ಕಥೆಯನ್ನ, ಆ ಒಂದು ಪುಸ್ತಕವನ್ನ ಬರೆದವರು ಜೆ.ಕೆ. ರೋಲಿಂಗ್ ಅವರು. ಥಾಮಸ್ ಎಡಿಸನ್ ಸೋಲುಗಳ ರಾಜ ಆದ್ರೆ ಜೆ.ಕೆ. ರೋಲಿಂಗ್ ಅವರು ರಿಜೆಕ್ಷನ್ಗಳ ರಾಣಿಯಾಗಿದ್ರು ಅಂತಾನೆ ಹೇಳ್ಬಹುದು. ಸ್ನೇಹಿತರೆ, ಇವರು ಹ್ಯಾರಿ ಪಾಟರ್ ಕಥೆಯನ್ನ ಬರೆದು ಆ ಪುಸ್ತಕವನ್ನ ಪ್ರಕಟಣೆ ಮಾಡಬೇಕು ಅಂತ ತುಂಬಾ ಜನ ಪ್ರಕಾಶಕರ ಕಡೆ, ಪಬ್ಲಿಷರ್ ಕಡೆ ಹೋಗ್ತಾರೆ. ಆದ್ರೆ ಯಾರೂ ಕೂಡ ಇವರ ಪುಸ್ತಕವನ್ನ ಪ್ರಕಟಣೆ ಮಾಡಲಿಕ್ಕೆ ಒಪ್ಕೊಳ್ಳೋದೇ ಇಲ್ಲ. ಇವರು ಸುಮಾರು ಏನು ಇಲ್ಲ ಅಂದ್ರು 12 ಜನ ಪ್ರಕಾಶಕರ ಕಡೆ ಇವರ ಪುಸ್ತಕವನ್ನ ತೆಗೆದುಕೊಂಡು ಹೋಗ್ತಾರೆ. ಆದ್ರೆ ಯಾರು ಕೂಡ ಆ ಪುಸ್ತಕವನ್ನ ಪ್ರಕಟಣೆ ಮಾಡೋದಕ್ಕೆ ಒಪ್ಕೊಳ್ಳೋದೇ ಇಲ್ಲ. ಕೊನೆಗೆ ಹೇಗೋ ಏನೋ ಆ ಪುಸ್ತಕ ಪ್ರಕಟಣೆ ಆಗುತ್ತೆ. ಕೊನೆಗೆ ಅದೇ ಪುಸ್ತಕ ಜಗತ್ತಿನ ದ ಬೆಸ್ಟ್ ಸೆಲ್ಲರ್ ಪುಸ್ತಕವಾಗುತ್ತೆ ಸ್ನೇಹಿತರೆ. ಹಾಗಾಗಿ ನಾವು ಪ್ರಯತ್ನದ ಬೀಜವನ್ನ ಬಿತ್ತುತ್ತಲೇ ಇರಬೇಕು. ಅದು ಚಿಗುರಿದ್ರೆ ಮರವಾಗುತ್ತೆ, ಇಲ್ಲವಾದ್ರೆ ಮಣ್ಣಿಗೆ ಗೊಬ್ಬರವಾಗುತ್ತೆ ಅಂತ ಹೇಳ್ತಾ ಕಾರ್ಯಕ್ರಮದಲ್ಲಿ ಇನ್ನೊಂದು ಗೀತೆ ನಿಮಗಾಗಿ.

ಮತ್ತೆ ಪ್ರೀತಿಯ ಸ್ವಾಗತ ಕಾರ್ಯಕ್ರಮಕ್ಕೆ ನೀವು ಕೇಳ್ತಾ ಇದ್ದೀರಾ. ಇದು ಕೆಎಲ್ಇ ಮೇಣುಧ್ವನಿ 90.4 ಎಫ್ಎಂ. ಸ್ನೇಹಿತರೆ, ಈಗ ನಾನು ನಿಮ್ಗೆ ಕಥೆಯನ್ನ ಹೇಳ್ತೀನಿ ವಾಲ್ಟ್ ಡಿಸ್ನಿ ಅವರ ಬಗ್ಗೆ. ಈ ವಾಲ್ಟ್ ಡಿಸ್ನಿ ಯಾರು ಅಂದ್ರೆ, ಮಿಕ್ಕಿ ಮೌಸ್ ಕಾರ್ಟೂನ್ ಅನ್ನ ನೋಡ್ತೀವಲ್ವಾ, ಆ ಕಥೆಯಲ್ಲಿ ಬರುವಂತಹ ಇಲಿಯನ್ನೇ ಒಂದು ಕಾರ್ಟೂನ್ ಕ್ಯಾರೆಕ್ಟರ್ ಆಗಿ ಪರಿವರ್ತನೆ ಮಾಡಿದಂತಹ ವ್ಯಕ್ತಿ ವಾಲ್ಟ್ ಡಿಸ್ನಿ ಅವರು. ಈ ವಾಲ್ಟ್ ಡಿಸ್ನಿ ಅವರನ್ನ ಒಂದು ನ್ಯೂಸ್ ಪೇಪರ್ನವರು ನಿಮ್ಗೆ ಕ್ರಿಯೇಟಿವಿಟಿ ಇಲ್ಲ ಅಂತ ಹೇಳಿ ಕೆಲಸದಿಂದ ತೆಗೆದುಹಾಕಿರ್ತಾರೆ. ಮುಂದೆ ಅದೇ ವ್ಯಕ್ತಿ ತಮ್ಮ ಕಣ್ಣಿಗೆ ಬಿದ್ದಂತಹ ಒಂದು ಇಲಿಯನ್ನ ಕಾರ್ಟೂನ್ ಕ್ಯಾರೆಕ್ಟರ್ ಆಗಿ ಪರಿವರ್ತನೆ ಮಾಡಿಕೊಂಡು ಮಿಕ್ಕಿ ಮೌಸ್ ಕಾರ್ಟೂನ್ ಅನ್ನ ನಮಗೆ ಪರಿಚಯ ಮಾಡ್ತಾರೆ. 22 ಅಕಾಡೆಮಿ ಪ್ರಶಸ್ತಿಗಳು ಇವರಿಗೆ ಸಿಗುತ್ತೆ. ಹಾಗೇನೆ ಹಿಸ್ಟ್ರಿಯಲ್ಲೇ ಆಸ್ಕರ್ ಪ್ರಶಸ್ತಿಗೆ ಅತ್ಯಧಿಕ ಬಾರಿ ನಾಮಿನೇಟ್ ಆದಂತಹ ವ್ಯಕ್ತಿ ಅಂದ್ರೆ ಈ ವಾಲ್ಟ್ ಡಿಸ್ನಿ ಅವರು. ನಿಮ್ಗೆ ಕ್ರಿಯೇಟಿವಿಟಿ ಇಲ್ಲ ಅಂತೇಳಿ ಒಂದು ದಿನಪತ್ರಿಕೆಯವರು ತೆಗೆದುಹಾಕಿದಾಗ ಅವರ ಜೀವನಕ್ಕೆ ಕಷ್ಟ ಆಯ್ತು ನಿಜ, ಆದ್ರೆ ಅದೇ ಒಂದು ಫೇಲ್ಯೂರ್ ಅವರ ಒಂದು ಹೊಸ ಯಶಸ್ವಿಗೆ ದಾರಿಯಾಯ್ತು. ಸ್ನೇಹಿತರೆ, ಕಾರ್ಯಕ್ರಮದಲ್ಲಿ ಮತ್ತೊಂದು ಚಂದದ ಗೀತೆ ಪ್ರಸಾರ ಆಗ್ತಾ ಇದೆ, ಕೇಳ್ಕೊಂಡು ವಾಪಸ್ ಬರೋಣ. ಬಂಧನ.

ಮತ್ತೆ ಪ್ರೀತಿಯ ಸ್ವಾಗತ ಕಾರ್ಯಕ್ರಮಕ್ಕೆ ನೀವು ಕೇಳ್ತಾ ಇದ್ದೀರಾ. ಇದು ಕೆಎಲ್ಇ ಮೇಣಧ್ವನಿ 90.4 ಎಫ್ಎಂ. ಸ್ನೇಹಿತರೆ, ಇವಾಗ ನಾವು ವಾಟ್ಸಪ್ ಬಳಸ್ತೀವಲ್ವಾ, ಹಾಗಾಗಿ ವಾಟ್ಸಪ್ ಬಳಸುವಂತ ನಮ್ಗೆ ಜಾನ್ ಕೂಮ್ ಯಾರು ಅಂತ ಗೊತ್ತು. ಜಾನ್ ಕೂಮ್ ಯಾರು ಅಂದ್ರೆ ವಾಟ್ಸಪ್ ನ ಫೌಂಡರ್. ಇವರು ಕೂಡ ಹಲವಾರು ರಿಜೆಕ್ಷನ್ ಗಳನ್ನ ಕಾಣ್ತಾರೆ. ಉಕ್ರೇನ್ ನ ಒಂದು ಸಣ್ಣ ಗ್ರಾಮದಲ್ಲಿ ಕಡು ಬಡತನದಲ್ಲಿ ಜೀವನವನ್ನ ಸಾಗಿಸದಂತಹ ಇವರು ಫೇಸ್ಬುಕ್ ನಲ್ಲಿ ಕೆಲಸವನ್ನ ಕೇಳ್ಕೊಂಡು ಹೋದಾಗ ಇವರಿಗೆ ಫೇಸ್ಬುಕ್ ನವರು ಕೆಲಸವನ್ನ ಕೊಡೋದಿಲ್ಲ. ನಂತರ ಏನ್ ಮಾಡ್ತಾರೆ ಅಂದ್ರೆ, ಇವರು ವಾಟ್ಸಪ್ ಅನ್ನುವಂತಹ ಒಂದು ಆಪ್ ಅನ್ನ ಅಭಿವೃದ್ಧಿಪಡಿಸ್ತಾರೆ. ಇವರನ್ನ ಕೆಲಸಕ್ಕೆ ನಾ ತಗೊಳ್ಳೋದಿಲ್ಲ ಅಂತ ಹೇಳಿ ಇವರನ್ನ ರಿಜೆಕ್ಟ್ ಮಾಡಿದಂತಹ ಅದೇ ಫೇಸ್ಬುಕ್ ಕಂಪನಿ ಇವರ ಒಂದು ವಾಟ್ಸಪ್ ಆಪ್ ಅನ್ನ $19 crore ಗೆ ಖರೀದಿ ಮಾಡುತ್ತೆ. ಸ್ನೇಹಿತರೆ, ಆ ಒಂದು ಕಂಪನಿಗೆ ಇವರನ್ನ ನಿರಾಕರಣೆ ಮಾಡಲು ಸಾಧ್ಯವಾಯಿತೇ ಹೊರತು ಇವರು ಕಂಡು ಹಿಡಿದಂತಹ ಆಪ್ ಅನ್ನ ನಿರಾಕರಣೆ ಮಾಡಲು ಸಾಧ್ಯ ಆಗಲಿಲ್ಲ ಸ್ನೇಹಿತರೆ. ಹಾಗಾಗಿ ಈ ಎಲ್ಲ ಕಥೆಗಳಿಂದ ನಮಗೆ ಏನ್ ತಿಳಿದು ಬರುತ್ತೆ ಅಂದ್ರೆ, ಒಂದೇ ಒಂದು ಸೋಲನ್ನ ಕಾಣದವನು ಈ ಜಗತ್ತಿನಲ್ಲಿ ನಾವು ದುರ್ಬೀನ್ ಹಾಕೊಂಡು ಹುಡುಕಿದ್ರೂ ಸಹ ಸಿಗೋದಿಲ್ಲ ಅಲ್ವಾ ಸ್ನೇಹಿತರೆ. ಹಾಗಾಗಿ ಸೋಲು ಸೋಲಲ್ಲ, ಅದು ಒಂದು ಘಟನೆ ಮಾತ್ರ. ಆ ಸೋಲನ್ನ ಸೋತಾಗ ಎದ್ದು ನಿಲ್ಲೋದಿದೆಯಲ್ಲ, ಅದೇ ನಿಜವಾದ ಗೆಲುವು ಸ್ನೇಹಿತರೆ. ಈಗ ನಾವು ಸಾಕಷ್ಟು ಸಾಧಕರ ಕಥೆಯನ್ನ ನಿಮ್ಗೆ ಹೇಳಿದೆ. ಅವರು ಸಾಕಷ್ಟು ಸಲ ಸೋತಿದ್ದಾರೆ. ಸೋಲೋದು ಅಪಮಾನ ಅಲ್ಲ ಸ್ನೇಹಿತರೆ, ಆದ್ರೆ ಸೋತಾಗ ಎದ್ದು ನಿಲ್ಲದೆ ಇರೋದಿದೆಯಲ್ಲ, ಅದೇ ನಿಜವಾದ ಅಪಮಾನ ಅಂತ ಹೇಳ್ತಾ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಚಾರದೊಂದಿಗೆ ಮತ್ತೆ ಭೇಟಿ. ಹೀಗೆ ಕೇಳ್ತಾ ಇರಿ ಪ್ರೀತಿಯಿಂದ. ಇದು ಕೆಎಲ್ಇ ವೇಣುಧ್ವನಿ 90.4.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ವೇಣುಧ್ವನಿ 90.4 ಎಫ್ಎಂ. ಬೆಳಗಾವಿಗರ ಆರೋಗ್ಯಕ್ಕಾಗಿ, ಆರೋಗ್ಯಕರ ಸಮಾಜ ನಿರ್ಮಾಣಕ್ಕಾಗಿ ಇರುವಂತಹ ವೇದಿಕೆ ಇದು, ಆರೋಗ್ಯ ದರ್ಶನ. ಕಾರ್ಯಕ್ರಮಕ್ಕೆ ಎಂದಿನಂತೆ ಪ್ರೀತಿಯ ಸ್ವಾಗತ ಕೋರ್ತಾ ಇದ್ದೀನಿ ನಾನು ಅನುಪಮಾ. ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ಇಂಟರ್ನೆಟ್ ವ್ಯಸನದಿಂದಾಗುವ ದುಷ್ಪರಿಣಾಮಗಳ ಬಗ್ಗೆ ಮಾಹಿತಿಯನ್ನ ಹಂಚಿಕೊಳ್ತಾ ಇದ್ದಾರೆ ಕೆಎಲ್ಇ ಶತಮಾನೋತ್ಸವ ಚಾರಿಟಬಲ್ ಆಸ್ಪತ್ರೆ ಬೆಳಗಾವಿಯ ಮನೋರೋಗ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಅಶ್ವಿನಿ ಪದ್ಮಶಾಲಿ ಅವರು. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ.
1: ನಮಸ್ತೆ
0: ಮೇಡಮ್. ಈಗ ಮಕ್ಕಳಲ್ಲಿ ಏನಾದರೂ ಇಂಟರ್ನೆಟ್ ಒಂದು ವ್ಯಸನ ಕಂಡು ಬಂದರೆ ಪಾಲಕರು ಸಾಕಷ್ಟು ಮುತುವರ್ಜಿಯನ್ನ ವಹಿಸಿ ಅವರನ್ನ ಆ ವ್ಯಸನದಿಂದ ಹೊರತರೋದಕ್ಕೆ ಪ್ರಯತ್ನಿಸ್ತಾರೆ. ಆದರೆ ಆ ತಂದೆ ತಾಯಿಗಳೇ ಇಂಟರ್ನೆಟ್ ವ್ಯಸನಕ್ಕೆ ಒಂದು ವ್ಯಸನಿಗಳಾದ್ರೆ ಅನ್ನುವ ಒಂದು ಪ್ರಶ್ನೆ ಬರುತ್ತೆ. ಆ ಒಂದು ಪ್ರಶ್ನೆಯನ್ನ ಚರ್ಚೆ ಮಾಡುವುದಕ್ಕಿಂತ ಮುಂಚೆ ಮುಖ್ಯವಾಗಿ ಇಂಟರ್ನೆಟ್ ಆಸಕ್ತಿ ಅಂದ್ರೇನು, ಅದನ್ನ ತಾವು ಒಬ್ಬ ಸೈಕ್ಯಾಟ್ರಿಕ್ ಆಗಿ ಯಾವ ರೀತಿ ವಿವರಿಸ್ತೀರಾ?
1: ಈಗ ನಾವು ಸಮಾಜವನ್ನ ಗಮನಿಸ್ಲಿಕ್ಕೆ ಹೋದ್ರೆ, ಈಗ ಕಳೆದ ಒಂದು 20-30 ವರ್ಷಗಳ ಹಿಂದೆ ನಾವೆಲ್ಲ ಸಣ್ಣವರಿರುವಾಗ ಪ್ರಾಬಬ್ಲಿ ಈ ಇಂಟರ್ನೆಟ್ ಅನ್ನೋದು ಇರಲಿಲ್ಲ. ಎಲ್ಲೋ ಒಂದು ಕಂಪ್ಯೂಟರ್ ಇರ್ತಿತ್ತು, ಅದು ಒಂದು ಸೈಬರ್ ಕೆಫೆಗೆ ಹೋಗಿ ಎಲ್ಲೋ ನಾವು ಬಳಕೆ ಮಾಡಬೇಕಾಗ್ತಿತ್ತು. ಫೋನ್ ಅಂತೂ ನಮಗೆ ಬರೀ ಲ್ಯಾಂಡ್ಲೈನ್ ಫೋನ್ಗಳು ಮಾತ್ರ ಕೈಗೆಟಕ್ತಾ ಇದ್ವು ಅವಾಗ. ಅದನ್ನು ಬಿಟ್ಟು ಈ ಕಳೆದ ಒಂದು 5-10 ವರ್ಷಗಳಲ್ಲಿ ನಾವು ಗಮನಿಸ್ಲಿಕ್ಕೆ ಹೋದರೆ ಈ ಫೋನ್ ಅನ್ನೋದರ ಬಳಕೆ ಎಷ್ಟು ಜಾಸ್ತಿ ಆಗಿದೆ, ಹಾಗೆ ಯಾಕೆ ಅದು ಜಾಸ್ತಿ ಆಯಿತು ಅನ್ನೋದು ಒಂದು ಪ್ರಶ್ನೆ ಬರುತ್ತೆ. ಮಕ್ಕಳೆಲ್ಲ ಅಷ್ಟೇ ಅಲ್ಲ, ದೊಡ್ಡವರು ಇರ್ಬೋದು. ಈಗ ನಾವು ಸಹಜವಾಗಿ ಗಮನಿಸಕ್ಕೆ ಹೋದ್ರೆ ನೀವೊಂದು ಬಸ್ ಸ್ಟ್ಯಾಂಡಿಗೆ ಹೋಗ್ರಿ, ರೈಲ್ವೆ ಸ್ಟೇಷನ್ಗೆ ಹೋಗ್ರಿ, ಇಲ್ಲ ಆಸ್ಪತ್ರೆಯಲ್ಲಿ ನಮ್ದು ವೇಟಿಂಗ್ ಪೀರಿಯಡ್ ಅಲ್ಲಿ ಯಾರು ಪೇಷಂಟ್ಸ್ ಅಲ್ಲಿ ವೇಟ್ ಮಾಡ್ತಿದ್ದಾರೆ ನೋಡಿದ್ರೆ, ಎಲ್ಲರ ತಲೆನೂ ಒಂದು ಅಂದ್ರೆ ಕೆಳಗಡೆ ಬಗ್ಗಿರುತ್ತೆ, ಎಲ್ಲರೂ ಕೂಡ ಒಂದು ತಲೆ ಬಗ್ಗಿಸ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಅಲ್ಲಿ ಕೆಳಗಡೆ ಒಂದು ಫೋನ್ ಅನ್ನೋದು ಕೆಲಸ ಮಾಡ್ತಾ ಇದೆ ಅನ್ನೋದೇ ಅರ್ಥ. ಸೊ ಯಾಕೆ ಹೀಗಾಯ್ತು? ಈಗ ಒಂದು ಎಲ್ಲರೂ ಕೂಡ ಪ್ರಪಂಚದಲ್ಲಿ ಫಸ್ಟಿಗೆ ಕ್ಯೂರಿಯಾಸಿಟಿ ಅನ್ನೋದ್ರಿಂದ ಬಳಕೆ ಅನ್ನೋದನ್ನ ಪ್ರಾರಂಭ ಮಾಡಿದ್ರು. ಆದ್ರೆ ಆ ಕ್ಯೂರಿಯಾಸಿಟಿ ಅನ್ನೋದು ಕೂಡ ನಮ್ಗೆ ಕೈಗೆಟಕುವ ದರಕ್ಕೆ ಸಿಗಕ್ಕೆ ಪ್ರಾರಂಭ ಆದಾಗ ಏನಾಯ್ತು, ಪ್ರತಿಯೊಂದು ಮನೆಯಲ್ಲಿ ಒಂದು 4 ಜನ ಇದ್ದಾರೆ ಅಂತ ಹೇಳಿದ್ರೆ 4 ಜನರಿಗೆ ಸಪರೇಟ್ ಸಪರೇಟ್ ಮೊಬೈಲ್ ಫೋನ್ ಅನ್ನೋ ಪರಿಸ್ಥಿತಿನೂ ಬಂದ್ಬಿಡ್ತು. ಸೊ ಅಲ್ಲಿ ಏನಾಗ್ಬಿಡುತ್ತೆ, ಪ್ರತಿಯೊಬ್ರು ಕೂಡ ತಮ್ಮ ಫೋನ್ ತಮ್ಗೆ ಮಾತ್ರ ಸೀಮಿತವಾಗಿರ್ಬೇಕು, ಅದನ್ನ ಬೇರೆಯವರು ಮುಟ್ಟೋ ಹಂಗಿಲ್ಲ. ಅದರಲ್ಲಿ ಏನೋ ತಮ್ಮ ದೈನಂದಿನ ದಿನಕ್ಕೆ ಸಂಬಂಧಪಟ್ಟ ಹಾಗೆ ಏನು ವಿಚಾರ ಇರ್ಬೋದು, ಆ ಚಾಟ್ ಇರ್ಬೋದು, ಆ ಮೆಸೇಜ್ ಇರ್ಬೋದು, ಅದು ಇನ್ನೊಬ್ರು ನೋಡೋ ಹಂಗಿಲ್ಲ. ಹಿಂಗೆ ಸ್ವಲ್ಪ ಆ ಗೌಪ್ಯತೆ ಅನ್ನೋದನ್ನ ಕಾಪಾಡಬೇಕು ಅಂತ ಹೇಳಿ ಬಂದಾಗ ಹೆಚ್ಚಾಗಿ ಏನಾಗ್ಬಿಡುತ್ತೆ, ಒಬ್ರು ಇನ್ನೊಬ್ರು ಫೋನ್ ಮುಟ್ಟೋ ಪರಿಸ್ಥಿತಿನೂ ಇಲ್ಲ ಮನೆಯಲ್ಲಿ, ಆ ಲೆವೆಲಿಗೆ ಬರುತ್ತೆ. ಈಗ ಇದು ಚಟ ಆಗಿ ಯಾವಾಗ ಪರಿಣಾಮ ಬೀರುತ್ತೆ ಅಂತ ಹೇಳಿ ನಾವು ನೋಡ್ಲಿಕ್ಕೆ ಹೋದಾಗ ನಾವೇನ್ ಹೇಳ್ತೀವಿ, ಒಂದು ಇಂಟರ್ನೆಟ್ ಬಳಕೆಯೇ ಜೀವನದ ಕೇಂದ್ರ ಬಿಂದು ಆಗೋದು. ಅಂದ್ರೆ ನನಗೆ ಮನೆಯಲ್ಲಿ 10 ಕೆಲಸಗಳಿರ್ತವೆ, ಆದ್ರೆ ಆ 10 ಕೆಲಸಗಳನ್ನ ನಾನು ನೆಗ್ಲೆಕ್ಟ್ ಮಾಡಿ ಕೂಡ ನಾನು ಇಂಟರ್ನೆಟ್ ಅನ್ನ ಬಳಸೋದ್ರಲ್ಲೇ ಮಗ್ನಾಗಿರ್ತೀನಿ ಅಂತ ಹೇಳಿದ್ರೆ ಅದು ಎಲ್ಲೋ ಒಂಥರ ಅಲಾರ್ಮಿಂಗ್ ಸೈನ್ ಅಂತ ಹೇಳ್ತೀವಿ. ಒಂದೇ ವಿಚಾರ. ಇನ್ನೊಂದು, ಇಂಟರ್ನೆಟ್ ಅನ್ನ ಬಳಸುವಂತಹ ಸಮಯ ಅಂದ್ರೆ ಮಿತಿ ಮೀರಿ ಹೋಗ್ತಾ ಇರುತ್ತೆ, ಆದ್ರೂ ನಮ್ಗೆ ಅದು ಗಮನಕ್ಕೆ ಬರೋದಿಲ್ಲ. ಮೇ ಬಿ ನಾನು ಏನೋ ಒಂದು 10 ಫೋನ್ ಏನು ಬಳಕೆ ಮಾಡ್ತೀನಿ ಅಂತ ಯಾರೋ ಹೇಳಿರ್ತಾರೆ, ಆದ್ರೆ ಅದು 10 ಹೋಗಿ ತಾಸ್ಗಟ್ಲೆ ಆದ್ರೂ ಕೂಡ ಅವರ ಅರಿವಿಗೆ ಅದು ಬಂದಿರೋದಿಲ್ಲ. ಇದು ಎರಡನೇ ವಿಚಾರ ಆಗುತ್ತೆ. ಇನ್ನೊಂದು, ದಿನ ಒಬ್ಬ ವ್ಯಕ್ತಿ ಮೊಬೈಲ್ ಅನ್ನೋದನ್ನ ಎಷ್ಟು ಬಳಸ್ತಾ ಇದ್ದಾನೆ ಅದರಿಂದ ಅವನು ಜೀವನದಲ್ಲಿ ಬೇರೆ ಏನೇನು ಸಮಸ್ಯೆಗಳಾಗಿರ್ಬೋದು, ಮೇ ಬಿ ಗಂಡ ಹೆಂಡತಿ ಜಗಳ ಆಡಕ್ಕೆ ಚಾಲು ಮಾಡಿರಬಹುದು, ಅಥವಾ ಬೇರೆಯವರು ಯಾರಾದರೂ ಸ್ನೇಹಿತರು ಇರ್ಬೋದು, ಎಲ್ಲರೂ ಹೇಳ್ತಾ ಇರ್ಬೋದು ಇತ್ತೀಚೆಗೆ ನೀ ಸಿಗೋದೇ ಇಲ್ಲ, ಮಾತಾಡಕ್ಕೂ ನಿಂಗೆ ಟೈಮ್ ಇಲ್ಲ, ಹಂಗೆಲ್ಲ ಹೇಳಿರ್ಬೋದು. ಆದರೂ ಕೂಡ ಅದನ್ನ ನಾವು ಸೀರಿಯಸ್ ಆಗಿ ಪರಿಗಣಿಸದೇ ಇರೋದು, ಇದು ಮತ್ತೊಂದು ವಿಚಾರ. ಇನ್ನೊಂದು, ಹಿಂದೆ ಇದ್ದಂತಹ ಹವ್ಯಾಸಗಳಿರ್ಬೋದು ಅಥವಾ ಬೇರೆ ಏನು ಮನರಂಜನೆ ಕಾರ್ಯಕ್ರಮಕ್ಕೆ ಹೋಗೋದಿರ್ಬೋದು, ಮನೆಯವರೆಲ್ಲ ಒಟ್ಟಾಗಿ ಕೂರೋದಿರ್ಬೋದು, ಇದೆಲ್ಲದ್ರ ಕಡೆಗೂ ನಾವು ಒಬ್ಬ ವ್ಯಕ್ತಿ ನೆಗ್ಲೆಕ್ಟ್ ಅನ್ನೋದನ್ನ ತೋರಿಸ್ತಾ ಇದ್ದಾನೆ ಅಂತ ಹೇಳಿದ್ರೆ ಅವನು ಎಲ್ಲೋ ನಿಧಾನವಾಗಿ ಈ ಇಂಟರ್ನೆಟ್ ಚಟದಲ್ಲಿ ಮುಳುಗ್ತಾ ಇದ್ದಾನೆ ಅನ್ನೋದನ್ನ ಗಂಭೀರವಾಗಿ ಪರಿಗಣಿಸಬೇಕಾಗುತ್ತೆ. ಕಡೆಗೆ ವಿಡ್ರಾಲ್ ಸಿಂಪ್ಟಮ್ ಅಂತ ಹೇಳ್ತೀವಿ. ಈಗ ನೀವು ಕೇಳಿರಬಹುದು ಅಥವಾ ನ್ಯೂಸ್ ಪೇಪರ್ದಲ್ಲಿ ಎಲ್ಲಿಯಾದ್ರೂ ಓದಿರ್ಬೋದು, ಒಬ್ಬ ವ್ಯಕ್ತಿ ಮಾದಕ ದ್ರವ್ಯ ಅನ್ನೋದನ್ನ ತಕೊಂಡಾಗ ಅವನಿಗೆ ಅದು ಸಮಯಕ್ಕೆ ಸರಿಯಾಗಿ ಸಿಗದೇ ಇದ್ದಾಗ ಏನಾಗುತ್ತೆ, ಕೈ ಕಾಲುಗಳಲ್ಲಿ ನಡ್ಕ ಬರೋದು, ಬೆವರು ಬಿಡೋದು, ಎದೆ ಬಡಿತ ಜೋರಾಗೋದು, ಕೆಲವೊಮ್ಮೆ ಅತಿ ಸಿವಿಯರ್ ಫಾರ್ಮ್ ಆಫ್ ವಿಡ್ರಾಲ್ ಅಲ್ಲಿ ಸೀಜರ್ಸ್ ಅಂತ ಹೇಳ್ತೀವಿ, ಅಂದ್ರೆ ಫಿಟ್ಸ್ ತರ ಅಪಸ್ಮಾರದ ತರಾನೂ ಅದು ಮ್ಯಾನಿಫೆಸ್ಟ್ ಆಗೋ ಚಾನ್ಸಸ್ಗಳಿರ್ತವೆ. ಆದ್ರೆ ಇಲ್ಲಿ ಇದು ಸೈಕೊಲಾಜಿಕಲ್ ಎಡಿಕ್ಷನ್ ಆಗಿರೋದ್ರಿಂದ ಏನಾಗುತ್ತೆ, ಇಂಟರ್ನೆಟ್ ಕಡಿತಗೊಂಡಿತ್ತು ಅಥವಾ ಎಲ್ಲೋ ಒಂದ್ ಕಡೆ ನಂದು ಫೋನ್ ಬ್ಯಾಟ್ರಿ ಡೆಡ್ ಆಗ್ತಾ ಇದೆ, ನನಗೆ ಫೋನ್ ಚಾರ್ಜಿಗೆ ಹಾಕ್ಲಿಕ್ಕೆ ಆಗ್ತಾ ಇಲ್ಲ ಅಂದಾಗ ಒಬ್ಬ ವ್ಯಕ್ತಿಗೆ ಏನಾಗುತ್ತೆ, ಚಡಪಡಿಕೆ ಆಗುತ್ತೆ, ಸಿಟ್ಟು ಬರಕ್ ಚಾಲು ಆಗುತ್ತೆ, ಬೇರೆಯವ್ರ ಮೇಲೆ ವಿನಾಕಾರಣ ರೇಗೋದಿರ್ಬೋದು, ಇಂಥ ಒಂದು ಬಿಹೇವಿಯರಲ್ ಚೇಂಜಸ್ ಅನ್ನ ಗಮನಿಸ್ತೀವಿ. ಇದು ಕೂಡ ಒಂಥರದ ಹಿಂದೆಗೆತದ ಪರಿಣಾಮ, ಅಂದ್ರೆ ವಿಡ್ರಾಲ್ ಸಿಂಪ್ಟಮ್ ಇನ್ ಇಂಟರ್ನೆಟ್ ಅಡಿಕ್ಷನ್ ಅಂತ ಕರಿತೀವಿ. ಸೊ ಈ ಎಲ್ಲ ಲಕ್ಷಣಗಳು ಒಬ್ಬ ವ್ಯಕ್ತಿಯಲ್ಲಿ ಕಂಡು ಬಂದಾಗ ನಾವು ಇಂಟರ್ನೆಟ್ ವ್ಯಸನ ಅನ್ನೋದು ಆಗಿದೆ ಅಂತ ಪರಿಗಣಿಸ್ತೀವಿ.
0: ಮೇಡಮ್, ಈಗ ತಾವು ಹೇಳ್ತಾ ಇದ್ರಿ ಇಂಟರ್ನೆಟ್ ಏನಾದರೂ ತಪ್ಪು ಹೋದ್ರೆ, ಕೇವಲ ಒಂದು 5 ಇಂಟರ್ನೆಟ್ ಸಂಪರ್ಕ ತಪ್ಪು ಹೋದ್ರೂ ಕೂಡ
1: ಚಟಪಟಿಕೆ ಒಂದು ಪ್ರಾರಂಭವಾಗುತ್ತೆ. ಅದಕ್ಕೆ ಮುಖ್ಯ ಕಾರಣಗಳು ಏನು ಅಂತ, ಈಗ ಯಾವುದೇ ಒಬ್ಬ ವ್ಯಕ್ತಿ ಒಂದು ಯಾವುದೇ ಫಾರ್ಮ್ ಆಫ್ ಎಡಿಕ್ಷನ್ಗೆ ತುತ್ತಾಗ್ತಾ ಇದ್ದಾನೆ ಅಥವಾ ಅವನಲ್ಲಿ ಅದು ಖಾಯಿಲೆ ಆಗಿ ಪರಿಣಮಿಸ್ತಾ ಇದೆ ಅಂತ ಹೇಳಿದಾಗ ನಾವೇನು ಹೇಳ್ತೀವಿ, ಮೆದುಳಲ್ಲಿ ರಾಸಾಯನಿಕ ಏನು ಒಂದು ಪ್ರಕ್ರಿಯೆ ಇರುತ್ತೆ, ಅದರಲ್ಲಿ ವ್ಯತ್ಯಾಸಗಳಾಗ್ತಾ ಇರ್ತವೆ. ಸಹಜವಾಗಿ ನಾವು ಗಮನಿಸೋದು ಇಂಟರ್ನೆಟ್ ಸತತವಾಗಿ ಯೂಸ್ ಮಾಡ್ತಾ ಇದ್ದಾಗ ಅದು ಒಂಥರ ಇಮಿಡಿಯೇಟ್ ಗ್ರಾಟಿಫಿಕೇಶನ್ ಅನ್ನೋದು ಕೊಡ್ತಾ ಇರುತ್ತೆ, ಅಂದ್ರೆ ಇಮಿಡಿಯೇಟ್ಲಿ ಅವ್ರಿಗೆ ಖುಷಿ ಅನ್ನೋದು ಸಿಗ್ತಾ ಇರುತ್ತೆ, ಅವಾಗ ಡೋಪಾಮಿನ್ ಅನ್ನೋದು ಕೂಡ ಬ್ರೈನ್ ಅಲ್ಲಿ ರಿಲೀಸ್ ಆಗ್ತಾ ಇರುತ್ತೆ. ಸೊ ನಿಧಾನವಾಗಿ ಈ ತರ ಆದಾಗ ನಾವೇನ್ ಹೇಳ್ತೀವಿ, ದರ್ ಇಸ್ ಅ ರಿವಾರ್ಡ್ ಪಾತ್ವೆ, ಅಂದ್ರೆ ಅದು ಖುಷಿ ಅನ್ನೋದು ಹೆಚ್ಚಾಗ್ತಾ ಇರುತ್ತೆ, ಅಲ್ಲಿ ಡೋಪಾಮಿನ್ ಅನ್ನೋದು ಸತತವಾಗಿ ಹೆಚ್ಚು ಸ್ರಾವ ಆಗ್ತಾ ಇರುತ್ತೆ, ಅದರಿಂದಾಗಿ ಒಬ್ಬ ಮನುಷ್ಯನಿಗೆ ಆ ಖುಷಿ ಅನ್ನೋ ಫೀಲಿಂಗ್ ಬರ್ತಾ ಇರುತ್ತೆ. ಅದು ಸಿಗದೇ ಇದ್ದಾಗ ಏನಾಗುತ್ತೆ, ಒಂಥರ ಚಡಪಡಿಕೆ, ಅಂದ್ರೆ ಯಾಕಂದ್ರೆ ಮೆದುಳಲ್ಲೂ ಕೂಡ ರಾಸಾಯನಿಕ ಪದಾರ್ಥಗಳಲ್ಲಿ ವ್ಯತ್ಯಾಸ ಆಗ್ತಾ ಇರುತ್ತೆ, ಹಾಗಾಗಿ ಚಡಪಡಿಕೆ ಅನ್ನೋದನ್ನ ಗಮನಿಸ್ತೀವಿ. ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ, ಸಾಧಾರಣವಾಗಿ ಈ ಇಂಟರ್ನೆಟ್ ಅನ್ನ ಬಳಸೋದು ಬಿಟ್ಟು ಈಗ ಕೆಲವರು ಗೇಮಿಂಗ್ ಅನ್ನೋದನ್ನ ಏನ್ ಮಾಡ್ತಾ ಇರ್ತಾರೆ, ಆ ಗೇಮಿಂಗ್ ಅನ್ನೋದು ಮಾಡ್ಬೇಕಿದ್ರೆ ವಾಯಲೆಂಟ್ ಗೇಮ್ಸ್ ಅಲ್ಲಿ, ಈಗ ಪಬ್ಜಿ ಇರ್ಬೋದು ಅಥವಾ ಬೇರೆ ಯಾವುದೇ ತರದ ಒಂದು ಗೇಮ್ ಅಲ್ಲಿ ಅವರು ಇನ್ವಾಲ್ವ್ ಇದ್ದಾಗ ಏನಾಗುತ್ತೆ, ನಮ್ಮ ದೇಹದಲ್ಲಿ ಆಗುವಂತ ಕೆಲವು ರಕ್ತ ಸರಬರಾಜಾಗೋ ರೀತಿ ಇದು ಕೂಡ ವ್ಯತ್ಯಾಸ ಆಗ್ತಾ ಇರುತ್ತೆ. ಯಾಕಂದ್ರೆ ಅಲ್ಲಿ ಒಂದು ವಾಯಲೆನ್ಸ್ ಅನ್ನೋದು ಆಗ್ತಾ ಇದೆ ಅಂತ ಹೇಳಿದ್ರೆ, ನಮ್ಮ ಮೆದುಳಲ್ಲಿ ನಾವೇನ್ ಹೇಳ್ತೀವಿ, ಫ್ಲೈಟ್ ಆರ್ ಫೈಟ್ ರೆಸ್ಪಾನ್ಸ್ ಅಂತ ಹೇಳ್ತೀವಿ, ಅಂದ್ರೆ ಒಂದ ನೀ ಯುದ್ಧ ಮಾಡು ಇಲ್ಲ ಅಂದ್ರೆ ಓಡ್ ಹೋಗೋದಕ್ಕೆ ಸನ್ನದ್ಧನ ಆಗ್ಬೇಕು, ಈ ಒಂಥರ ಒಂದು ಪ್ರಕ್ರಿಯೆ ಅನ್ನೋದು ನಿರ್ಮಾಣ ಆಗ್ತಾ ಇರುತ್ತೆ. ಸೊ ಇದರಿಂದ ಏನಾಗುತ್ತೆ, ಒಬ್ಬ ಮನುಷ್ಯ ಮೇ ಬಿ ಅವನು ಎಲ್ಲೂ ಹೋಗಿ ವಾರ್ ಝೋನ್ ಅಲ್ಲಿ ಅಂದ್ರೆ ಹೋಗಿ ಕಾಶ್ಮೀರಲ್ಲಿ ಅವನು ಯುದ್ಧ ಮಾಡ್ತಾ ಇಲ್ಲ, ಆದ್ರೂ ಮನೆಯಲ್ಲಿ ಕೂತಲ್ಲೇ ಅವನು ಫೋನ್ ಹಿಡ್ಕೊಂಡು ಅದು ಏನು ಟಚ್ ಕೀಪ್ಯಾಡ್ ಇರ್ಬೋದು ಅದನ್ನ ಹಿಡ್ಕೊಂಡು ಬೆರಳುಗಳ ಮುಖಾಂತರ ಅವನು ಏನು ಆತರ ಒಂಥರ ವಾರ್ ಅನ್ನೋದನ್ನ ಯುದ್ಧ ಅನ್ನೋದನ್ನ ಮಾಡ್ತಾ ಇರ್ತಾನೆ, ಅದು ಅವನಿಗೆ ಸೈಕೊಲಾಜಿಕಲಿ ಏನ್ ಪ್ರೇರೇಪಿಸುತ್ತೆ ಅಂತ ಹೇಳಿದ್ರೆ, ಅವನ ದೇಹದಲ್ಲೂ ಕೂಡ ಆತರ ಒಂದು ಬದಲಾವಣೆಗಳಾಗ್ತಾ ಇರ್ತವೆ, ರಕ್ತ ಸರಬರಾಜಾಗೋದಿರಬಹುದು ಅಥವಾ ರಾಸಾಯನಿಕ ಪದಾರ್ಥಗಳಲ್ಲಿ ವ್ಯತ್ಯಾಸ ಆಗೋದಿರಬಹುದು. ಇದರಿಂದಾನು ಕೂಡ ಒಬ್ಬ ವ್ಯಕ್ತಿಗೆ ಆ ಚಡಪಡಿಕೆ ಹಾಗೂ ಆ ವಿಡ್ರಾಲ್ ಸಿಂಪ್ಟಮ್ ಅನ್ನೋದು ನಾವು ಏನ್ ಮಾತಾಡಿದ್ವಿ ಅದು ಉಂಟಾಗ್ಲಿಕ್ಕೆ ಸಾಧ್ಯ ಇದೆ.
2: ಮೇಡಮ್, ಇನ್ನು ಈ ಒಂದು ಇಂಟರ್ನೆಟ್ ಬಳಕೆಯಿಂದಾಗಿ ನಮ್ಮ ದಿನನಿತ್ಯದ ದಿನಚರಿ ಆಗಿರ್ಬೋದು ಅಥವಾ ನಮ್ಮ ಸಂಬಂಧಗಳಾಗಿರ್ಬೋದು ಅದರ ಮೇಲೆ ಇದು ಯಾವ ರೀತಿ ಪರಿಣಾಮವನ್ನ ಬೀರುತ್ತೆ ಅಂತ?
1: ಖಂಡಿತವಾಗ್ಲೂ ಈಗ ಒಬ್ಬ ವ್ಯಕ್ತಿ ಇಂಟರ್ನೆಟ್ ಅನ್ನ ಮಿತಿ ಮೀರಿ ಬಳಕೆ ಮಾಡಿದಾಗ ನಮ್ಮ ದಿನನಿತ್ಯದ ಜೀವನ ಅಥವಾ ನಮ್ಮ ದಿನನಿತ್ಯ ನಾವು ಏನ್ ಕೆಲಸಗಳನ್ನ ಮಾಡ್ಬೇಕು ಅದರಲ್ಲೂ ವ್ಯತ್ಯಾಸ ಆಗೋದು ಖಂಡಿತವಾಗಿ ಗಮನಿಸೇ ಇರ್ತೀವಿ. ಈಗ ಫಾರ್ ಎಕ್ಸಾಂಪಲ್ ಏನಾಗ್ಬಿಡುತ್ತೆ, ಆಫೀಸಿಗೆ ಹೋಗೋರು ಪ್ರಾಬೇಬ್ಲಿ ಆ ಆಫೀಸಿಗೆ ಹೋಗೋ ತರಾತುರಿಯಲ್ಲಾದ್ರೂ ಏನೋ ಸ್ವಲ್ಪ ಸ್ವಲ್ಪ ನೋಡ್ಕೊಂಡು ಹೋಗ್ಬಿಡ್ತಾರೆ. ಹೆಚ್ಚಾಗಿ ಗೃಹಿಣಿಯರಲ್ಲಿ ನಾವು ಇದನ್ನ ಗಮನಿಸ್ತೀವಿ. ಏನಾಗಿರುತ್ತೆ, ಮನೆ ಕೆಲಸ ಎಲ್ಲ ಮಾಡ್ಕೊಂಡು ಮತ್ತೆ ಅವ್ರಿಗೆ ಏನ್ ಖಾಲಿ ಸಮಯ ಇರುತ್ತೆ ಆ ಸಂದರ್ಭದಲ್ಲಿ ಆ ಮೊಬೈಲ್ ಬಳಕೆನೇ ಜಾಸ್ತಿ ಆಗಿರುತ್ತೆ. ಸೊ ಈ ಮೊಬೈಲ್ ಬಳಕೆ ಅನ್ನೋದು ಬಂದಾಗ ಎಲ್ಲೋ ರೀಲ್ಸ್ ನೋಡದೆ ಇರ್ಬೋದು ಅಥವಾ ರೀಲ್ಸ್ ಮಾಡದೆ ಅನ್ನೋದಿರ್ಬೋದು, ಇದು ಒಂದು ಹೆಚ್ಚಾಗಿ ನಾವು ಗಮನಿಸ್ತಾ ಇರುವಂತದ್ದು. ಇದನ್ನ ಬಿಟ್ಟು ಈಗ ನಾವು ಇನ್ನೊಂದು ದಿನಚರಿ ಪೇಪರ್ ಅಲ್ಲಿ ನೋಡ್ತಾ ಇರ್ತೀವಿ, ಕೆಲವೊಮ್ಮೆ ಮದುವೆ ಆಗಿರೋ ಹೆಣ್ಣು ಮಕ್ಕಳಿರಬಹುದು ಗಂಡು ಮಕ್ಕಳಿರ್ಬೋದು ಅದ್ ಯಾರ ಜೊತೆಗೋ ಏನೋ ಫ್ರೆಂಡ್ಸ್ ಆಗಿ ತಮ್ಮ ಜೀವನ ಅನ್ನೋದನ್ನು ಪರಿಗಣಿಸದೆ ಇನ್ಯಾರ್ದೋ ಜೊತೆಗೆ ಹೋಗ್ಬಿಟ್ರು ಅನ್ನೋದು ನೋಡ್ಬೇಕಿದ್ರೆ ನಮ್ಮ ಪ್ರಪಂಚ ಅಥವಾ ನಮ್ಮ ಸೊಸೈಟಿ ಅನ್ನೋದು ಯಾವ ದಿಕ್ಕಿನಲ್ಲಿ ಸಾಗ್ತಾ ಇದೆ ಅನ್ನೋದ್ರ ಬಗ್ಗೆ ನಾವು ಸೀರಿಯಸ್ ಆಗಿ ಗಮನ ಕೊಡ್ಬೇಕಾಗುತ್ತೆ. ಯಾಕಂದ್ರೆ ತಾನು ಎಷ್ಟೋ ವರ್ಷ ಸಂಸಾರ ಮಾಡ್ಕೊಂಡು ಬಂದಿರೋ ಅಂತ ಒಂದು ಕುಟುಂಬ ಅನ್ನೋದು ಬೇಡ, ನನ್ನ ಮಕ್ಕಳನ್ನೋದು ಬೇಡ, ಇತ್ತೀಚೆಗಷ್ಟೇ ಪರಿಚಯ ಆಗಿರೋ ಯಾವುದೋ ಒಬ್ಬ ಅಜ್ಞಾತ ವ್ಯಕ್ತಿ ಜೊತೆಗೆ ಒಬ್ಬ ಮಹಿಳೆ ಅಥವಾ ಯಾರೋ ಒಬ್ಬ ಗಂಡು ಮಗ ಹೋಗ್ಲಿಕ್ಕೆ ರೆಡಿ ಇದ್ದಾನೆ ಅಂತ ಹೇಳಿದ್ರೆ ನಿಜವಾಗ್ಲೂ ನಾವು ಇದಕ್ಕೆ ಎಲ್ಲಿ ಪರಿಹಾರ ಅನ್ನೋದು ಸಿಗುತ್ತೆ ಅನ್ನೋದ್ರ ಬಗ್ಗೆ ಸೀರಿಯಸ್ ಆಗಿ ಸಮಾಲೋಚನೆ ಮಾಡಬೇಕಾಗತ್ತೆ.
2: ಮೇಡಮ್, ಇನ್ನು ಈ ಒಂದು ಇಂಟರ್ನೆಟ್ ಆಸಕ್ತಿಯಿಂದ ಈ ನಮ್ಮ ಒಂದು ಮಾನಸಿಕ ಆರೋಗ್ಯದ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ?
1: ಈಗ ನಮ್ಮ ಮಾನಸಿಕ ಆರೋಗ್ಯ ಅಂತ ನಾವು ಹೇಳಿದಾಗ ಏನಾಗುತ್ತೆ, ಯಾವುದೇ ಚಟ ಇರುವಂತ ಕಾಯಿಲೆಯಲ್ಲಿ ಯಾವ ತರ ಆಗುತ್ತೆ ಅದೇ ತರ ಇಂಟರ್ನೆಟ್ ದುರ್ಬಳಕೆ ಅಥವಾ ವ್ಯಸನ ಇರೋ ಪೇಷಂಟ್ಸ್ ಅಲ್ಲೂ ನಾವು ನೋಡಕ್ಕೆ ಸಾಧ್ಯ ಇದೆ. ಕೆಲವೊಮ್ಮೆ ಏನಾಗುತ್ತೆ, ಸತತವಾಗಿ ಇಂಟರ್ನೆಟ್ ಬಳಕೆ ಮಾಡಿ ಮಾಡಿ ಒಂದು ಪೇಷಂಟ್ ಅಲ್ಲಿ ಬೇರೆ ಯಾವುದೇ ಕೆಲಸದ ಬಗ್ಗೆ ಆಸಕ್ತಿ ಅನ್ನೋದೇ ಇಲ್ಲ, ಅವನಿಗೆ ಆ ಒಂದು ವರ್ಚುವಲ್ ವರ್ಲ್ಡ್ ಇದ್ರೆ ಸಾಕು, ಇನ್ಯಾವುದು ನನಗೆ ಲಕ್ಷ್ಯಕ್ಕೆ ಬರೋದಿಲ್ಲ ಅನ್ನೋ ತರ ಇರ್ತಾರೆ. ಇದನ್ನ ಬಿಟ್ರೆ ಇನ್ ಕೆಲವರು ಯಾವ ತರ ಇರ್ತಾರೆ, ಇಂಟರ್ನೆಟ್ ಬಳಕೆ ಮಾಡೋದಕ್ಕಿಂತ ಮುಂಚೆ ಸ್ವಭಾವತಃ ಅವ್ರು ಸ್ವಲ್ಪ ಅಂದ್ರೆ ಒಬ್ಬಂಟಿ ಆಗಿರೋದು ಜಾಸ್ತಿ ಅಥವಾ ತಮ್ಮ ಬಗ್ಗೆ ತಾವು ಸ್ವಲ್ಪ ಲೋ ಸೆಲ್ಫ್ ಎಸ್ಟೀಮ್, ಅವರಲ್ಲಿ ಜಾಸ್ತಿ ಕರೇಜ್ ಇರೋದಿಲ್ಲ, ಹೆಚ್ಚು ಜನಸಂಪರ್ಕ ಮಾಡಿರೋದಿಲ್ಲ ಅಂತವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಈ ಸೋಷಿಯಲ್ ಮೀಡಿಯಾದಲ್ಲಿ ಅಕೌಂಟ್ ಕ್ರಿಯೇಟ್ ಮಾಡಿ ಇನ್ನೊಬ್ರ ಜೊತೆಗೆ ಬರೀ ಮೆಸೇಜ್ ಮುಖಾಂತರ ಚಾಟ್ ಮಾಡೋದು. ಸೊ ನೀವು ನೇರವಾಗಿ ಆ ವ್ಯಕ್ತಿಯನ್ನ ನೋಡದೆ ಇರ್ಬೋದು, ಯಾರ ಜೊತೆಗೋ ಏನೋ ಹರಟೆ ಹಚ್ಕೊಂಡು ಕೂತ್ ಬಿಡೋದು, ಇದನ್ನು ನಾವು ಗಮನಿಸ್ತೀವಿ. ಇದನ್ನ ಬಿಟ್ಟು ನಾವು ಇನ್ನೊಂದು ವಿಚಾರ ಯಾವ್ದನ್ನ ಗಮನಿಸಬೇಕು ಅಂತ ಹೇಳಿದ್ರೆ, ಕೆಲವರು ಫೇಕ್ ಅಕೌಂಟ್ಗಳನ್ನ ಕ್ರಿಯೇಟ್ ಮಾಡೋದು, ಇನ್ನೊಬ್ಬರಿಗೆ ಏನೋ ಅಸಭ್ಯವಾಗಿ ನಾವು ಟ್ರೋಲಿಂಗ್ ಮಾಡೋದು ಇದೆಲ್ಲ ನೋಡ್ತಾ ಇರ್ತೀವಿ. ಸೊ ಇದೆಲ್ಲ ಯಾಕೆ ಮಾಡ್ತಾರೆ ಅಂತ ಹೇಳಿದ್ರೆ, ಆ ವ್ಯಕ್ತಿಯ ಮನಸ್ಥಿತಿ ಅನ್ನೋದು ಸರಿ ಇರೋದಿಲ್ಲ. ಈಗ
3: ಇಂಟರ್ನೆಟ್ ಬಳಕೆ ಮಾಡಿ ಆದ್ಮೇಲೆ ಕಾಯಿಲೆಗಳು ಬರೋದು ಒಂದು ರೀತಿ, ಆದ್ರೆ ಇಂಟರ್ನೆಟ್ ಬಳಕೆ ಮಾಡೋದಕ್ಕಿಂತ ಮುಂಚೆನೆ ಆ ವ್ಯಕ್ತಿಯ ಪರ್ಸನಾಲಿಟಿ ಅಂತ ಹೇಳ್ತೀವಿ, ಆ ವ್ಯಕ್ತಿತ್ವ ಅನ್ನೋದು ಆ ಮನುಷ್ಯನ ಸರಿ ಇಲ್ಲದೆ ಇದ್ದಾಗ ಕೂಡ ಕೆಲವೊಮ್ಮೆ ಈ ತರ ಸಮಸ್ಯೆಗಳು ಹೆಚ್ಚಾಗಿ ಗಮನಕ್ಕೆ ಬರ್ತವೆ. ಇತರಡನ್ನ ಬಿಟ್ಟು ನೋಡಿದಾಗ ಸತತವಾಗಿ ಇಂಟರ್ನೆಟ್ ಅನ್ನೋದನ್ನ ಬಳಕೆ ಮಾಡಿದಾಗ ಕೆಲವು ಸ್ಟಡೀಸ್ ಗಳು ಏನ್ ತೋರಿಸಿದಾವೆ ಅಂತ ಹೇಳಿದ್ರೆ, ರಾತ್ರಿ ಹೊತ್ತು ಲೇಟ್ ನೈಟ್ ತನಕ ಫೋನ್ ಹಿಡ್ಕೊಂಡು ಇರೋದ್ರಿಂದ ನಿದ್ದೆ ಆರ್ಕಿಟೆಕ್ಚರ್, ಈಗ ಸರಿಯಾಗಿ ನಿದ್ದೆ ಅನ್ನೋದು ಆಗೋದಿಲ್ಲ, ನಿದ್ದೆ ಅನ್ನೋದು ಸರಿಯಾಗಿಲ್ಲ ಅನ್ನೋದು ಬಂದ ತಕ್ಷಣ ನಮ್ಮ ಮಾನಸಿಕ ಕಾಯಿಲೆಗಳನ್ನು ನೋಡಿದಾಗ ಹೆಚ್ಚಿನ ಕಾಯಿಲೆಗಳು ಜೀವನದಲ್ಲಿ ಉದ್ಭವ ಆಗೋದಕ್ಕೆ ಕಾರಣ ಅದೇ ಒಂದು. ಏನಾಗ್ಬಿಡುತ್ತೆ, ಕೆಲವೊಮ್ಮೆ ಬೈಪೋಲಾರ್ ಎಫೆಕ್ಟಿವ್ ಡಿಸಾರ್ಡರ್, ಮೇನಿಯಾ ಅಂತ ಹೇಳ್ತೀವಿ, ಉನ್ಮಾದ ಅನ್ನೋ ಪರಿಸ್ಥಿತಿಗೆ ಹೋಗ್ತಾರೆ. ಸೊ ಇದೆಲ್ಲ ಯಾಕಾಗುತ್ತೆ, ಕೆಲವೊಮ್ಮೆ ನಿದ್ದೆ ಅನ್ನೋದು ಸರಿಯಾಗಿ ಇಲ್ಲದೆ ಇದ್ದಾಗ ಆಗುವಂತ ಕಾಯಿಲೆಗಳು ಹೆಚ್ಚಿರ್ತವೆ. ಅಥವಾ ಫಿಟ್ಸ್, ಕೆಲವರಿಗೆ ಅಪಸ್ಮಾರದ ಕಾಯಿಲೆ ಇರುತ್ತೆ. ನಾವೇನ್ ಹೇಳ್ತೀವಿ, ನೀವು ಮಿನಿಮಮ್ ಆಗಿ ಒಂದು 7-8 hours ನಿದ್ದೆ ಮಾಡಲೇಬೇಕು ಅಂತ ಹೇಳ್ತೀವಿ. ಆದ್ರೆ ಆ ವ್ಯಕ್ತಿ ಫಿಟ್ಸ್ ಬರದೇ ಇರೋ ತರ ಗುಳಿಗೆಗಳನ್ನು ತಗೊಳ್ತಾ ನಿದ್ದೆ ಬಗ್ಗೆ ಗಮನನೇ ಕೊಡದೆ ಅದನ್ನ ಸತತವಾಗಿ ಇಂಟರ್ನೆಟ್ ಬಳಕೆ ಮಾಡಿ ಫೋನ್ಗಳನ್ನು ನೋಡ್ತಾ ಇದ್ದಾಗ ಅದರಿಂದನೂ ಕೂಡ ಮೆದುಳು ಪ್ರಚೋದನೆಯಾಗಿ ಫಿಟ್ಸ್ ಬರುವಂತ ಸಾಧ್ಯತೆಗಳಿರ್ತವೆ. ಇದೆರಡು ಹೊರತಾಗಿ ಇನ್ನೊಂದು ನೋಡ್ತಾ ಇರೋದು, ಇತ್ತೀಚೆಗೆ ಒಂದು ಏನು ಹದಿಹರೆಯ ಕ್ರಾಸ್ ಮಾಡಿ ಯುವ ಜನತೆ ಅಂತ ಏನ್ ಹೇಳ್ತೀವಿ, ಹೆಚ್ಚಾಗಿ ಜನರ ಅಂದ್ರೆ ಲೈಫ್ ಸ್ಟೈಲ್ ಏನಿದೆ, ಒಂಥರ ಸೆಡೆಂಟ್ರಿ ಲೈಫ್ ಸ್ಟೈಲ್, ಹೆಚ್ಚು ಮೈ ಬಗ್ಸಿ ದುಡಿಯೋದಿಲ್ಲ, ಕೆಲಸ ಮಾಡೋದಿಲ್ಲ, ಫೋನ್ ಹಿಡ್ಕೊಂಡೇ ತಿನ್ನೋದು, ಅದೆಲ್ಲ ಮಾಡಿದಾಗ ಒಬೆಸಿಟಿ ಪ್ರಮಾಣನೂ ಹೆಚ್ಚಾಗ್ತಾ ಇದೆ. ಇದರಿಂದಾಗಿ ಸಣ್ಣ ಸಣ್ಣ ವಯಸ್ಸಲ್ಲಿ ಕಾಯಿಲೆಗಳ ಪ್ರಮಾಣನೂ ಹೆಚ್ಚಾಗ್ತಾ ಇದೆ. ದೈಹಿಕವಾಗಿ ನಾವು ಸಮರ್ಪಕವಾಗಿ ಎಕ್ಸಸೈಸ್ ಅನ್ನೋದ್ರ ಕಡೆಗೆ ಅಥವಾ ವ್ಯಾಯಾಮದ ಕಡೆಗೆ ಹೆಚ್ಚು ಗಮನ ಕೊಡ್ತಾ ಇಲ್ಲ ಅಂತ ಹೇಳಿದಾಗ ಅದರಿಂದನೂ ಕೂಡ ಫಿಸಿಕಲ್ ಹೆಲ್ತ್ ಮೇಲೆ ಇಂಪ್ಯಾಕ್ಟ್ ಆಗ್ತಾ ಇದೆ.
2: ಮೇಡಮ್, ಈಗ ಫಿಸಿಕಲ್ ಹೆಲ್ತ್ ಮೇಲೂ ಕೂಡ ಅದು ಇಂಪ್ಯಾಕ್ಟ್ ಆಗ್ತಾ ಇದೆ ಅಂತ ಹೇಳಿದ್ರೆ, ಯಾವ ರೀತಿ ನಮ್ಮ ದೈಹಿಕ ಒಂದು ಆರೋಗ್ಯದ ಮೇಲೆ ಯಾವ ರೀತಿ ಇದು ಪರಿಣಾಮವನ್ನ ಬೀರುತ್ತೆ ಅಂತ?
3: ಈಗ ದೈಹಿಕವಾಗಿ ಮುಖ್ಯವಾಗಿ ನಾವು ನೋಡಕ್ ಹೋದಾಗ ಈಗ ಫೋನ್ಗಳನ್ನ ಹಿಡ್ಕೊಂಡೇ ಒಬ್ಬ ಮನುಷ್ಯ ಊಟ ಮಾಡ್ತಾ ಇದ್ದಾನೆ ಅಂತ ಹೇಳಿ ನಾವು ಗಮನಿಸಿದ್ರೆ ಅಲ್ಲಿ ಏನಾಗುತ್ತೆ, ಮೆದುಳಿಗೂ ನಮ್ಮ ಹೊಟ್ಟೆಗೂ ಒಂದು ಸೆಟೈಟಿ ಸೆಂಟರ್ ಅನ್ನೋ ಕನೆಕ್ಷನ್ ಇರುತ್ತೆ. ನಾವು ಸರಿ ಎಷ್ಟು ಪ್ರಮಾಣದಲ್ಲಿ ತಿಂತೀವಿ, ತಿಂದು ಮುಗಿಸಿದ ಮೇಲೆ ನಮ್ಗೆ ಓಕೆ ಇಷ್ಟು ಸಾಕು ಅನ್ನೋ ಅಂತ ಒಂದು ಮೆಸೇಜ್ ಅನ್ನ ನಮ್ಮ ಮೆದುಳು ಕಳಿಸ್ಬೇಕು. ಆವಾಗ ಒಬ್ಬ ಮನುಷ್ಯನಿಗೆ ಹೊಟ್ಟೆ ತುಂಬಿದೆ ಅಂತ ಹೇಳಿ ಅವ್ನು ತಿನ್ನೋದನ್ನ ಸ್ಟಾಪ್ ಮಾಡ್ತಾನೆ. ಆದ್ರೆ ಇಲ್ಲಿ ಏನಾಗುತ್ತೆ, ಕಾನ್ಸ್ಟೆಂಟ್ಲಿ ನಾವು ಬೇರೆ ಕಡೆ ಅಂದ್ರೆ ಎಕ್ಸ್ಟರ್ನಲ್ ಡಿಸ್ಟ್ರಾಕ್ಷನ್ಸ್ ಹಿಡ್ಕೊಂಡು ಊಟ ಮಾಡ್ತಾ ಇರ್ತೀವಿ ಅಂತ ಹೇಳಿದಾಗ ಕೆಲವೊಮ್ಮೆ ತಿನ್ನುವ ಪ್ರಮಾಣನೂ ಕೂಡ ಅತಿಯಾಗುತ್ತೆ. ಆ ಅತಿಯಾಗಿ ತಿನ್ನುವ ಏನು ಒಂದು ಪ್ರಯೋಗದಿಂದ ಏನಾಗ್ಬಿಡುತ್ತೆ, ಸಣ್ಣ ಸಣ್ಣ ವಯಸ್ಸಲ್ಲೇ ಬೊಜ್ಜಿನ ಕಾಯಿಲೆಗಳು ಬರ್ತಾ ಇದ್ದಾವೆ. ಈ ಬೊಜ್ಜು ಅನ್ನೋದು ಬಂದಾಗ ಕೆಲವೊಮ್ಮೆ ಲಿವರ್ ಮೇಲೆ ಜಾಸ್ತಿ ಪರಿಣಾಮ ಬೀರ್ತು. ನೀವುಗಳು ಗಮನಿಸಿರ್ಬೋದು, ನಾನ್ ಆಲ್ಕೋಹಾಲಿಕ್ ಫ್ಯಾಟಿ ಲಿವರ್ ಡಿಸೀಸ್ ಅಂತ ಹೇಳ್ತಾ ಇದ್ದೀವಿ. ಇದು ಸಣ್ಣ ಮಕ್ಕಳಿಂದ ಹಿಡಿದು ಎಲ್ಲ ಅಂದ್ರೆ ಸಣ್ಣ ವಯಸ್ಸಿನವರಲ್ಲೇ ಇತ್ತೀಚೆಗೆ ಹೆಚ್ಚಾಗಿ ನಾವು ಗಮನಿಸ್ತಾ ಇರುವಂತದ್ದು. ಇನ್ನೊಂದು, ಇತ್ತೀಚೆಗೆ ನಾವು ಒಂದು 2-3 ನೋಡಿರ್ಬೋದು, ಸಣ್ಣ ಸಣ್ಣ ವಯಸ್ಸಿನವರೆಲ್ಲ ಹಾರ್ಟ್ ಅಟ್ಯಾಕ್ ಆಗಿ ಸಾಯ್ತಾ ಇದ್ದಾರೆ ಅಂತಾನು ನಾವು ಗಮನಿಸ್ತಾ ಇದ್ದೀವಿ. ಇದು ಖಂಡಿತವಾಗ್ಲೂ ಕೊರೋನಾ ಲಸಿಕೆಯಿಂದಾನೇ ಆಯ್ತು ಅನ್ನೋದು ಕೆಲವರ ವಾದ, ಆದ್ರೆ ಇನ್ನು ನಮ್ಗೆ ಅದ್ರ ಬಗ್ಗೆ ಗ್ಯಾರಂಟಿ ಮಾಹಿತಿಗಳಂತೂ ಇಲ್ಲ. ಬಟ್ ನಾವು ಡೆಫಿನೆಟ್ಲಿ ಏನ್ ಹೇಳಬಹುದು ಅಂತ ಹೇಳಿದ್ರೆ, ನಮ್ದು ಲೈಫ್ ಸ್ಟೈಲ್ ಅನ್ನೋದು ಸರಿಯಾಗಿ ಇಲ್ಲದೆ ಇದ್ದಾಗ ದೈಹಿಕವಾಗಿ ಕಾಯಿಲೆಗಳು ಹೆಚ್ಚಾಗ್ತವೆ, ಹಾಗೆ ಸಾವಿನ ಪ್ರಮಾಣ ಕೂಡ ಹೆಚ್ಚಾಗ್ತವೆ ಅನ್ನೋದನ್ನ ಹೇಳಬಹುದು.

0: ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಾ ಆರೋಗ್ಯ ದರ್ಶನ ಕಾರ್ಯಕ್ರಮವನ್ನ ಕೆಎಲ್ಇ ವೇಣುಧ್ವನಿ 90.4 FM. ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ಇಂಟರ್ನೆಟ್ ವ್ಯಸನದಿಂದಾಗುವ ದುಷ್ಪರಿಣಾಮಗಳ ಬಗ್ಗೆ ಮಾಹಿತಿಯನ್ನು ಹಂಚಿಕೊಳ್ತಾ ಇದ್ದಾರೆ ಡಾಕ್ಟರ್ ಅಶ್ವಿನಿ ಪದ್ಮಶಾಲಿ ಅವರು. ಮೇಡಮ್, ಈಗ ದೈಹಿಕವಾಗಿ ಮಾನಸಿಕವಾಗಿ ಯಾವ ರೀತಿ ಆರೋಗ್ಯದ ಮೇಲೆ ಪರಿಣಾಮವನ್ನ ಬೀರುತ್ತೆ ಅಂತ ಹೇಳಿದ್ರಿ. ಇನ್ನು ಈ ಒಂದು ಇಂಟರ್ನೆಟ್ ಪ್ರಪಂಚದಲ್ಲಿ ಈ ಒಂದು ಖಾಸಗಿತನಕ್ಕೆ ಒಂದು ಅರ್ಥವನ್ನೇ ಉಳಿದಿಲ್ಲ, ಹಾಗಾಗಿ ಎಲ್ಲ ಇಲ್ಲಿ ಬಟಾಬಯಲೆ, ಅದ್ರ ಬಗ್ಗೆ ಏನ್ ಹೇಳ್ತೀರಾ?
1: ಇದು ನೀವು ಕೇಳಿರೋ ಪ್ರಶ್ನೆ ಹೇಗಿದೆ ಅಂತ ಹೇಳಿದ್ರೆ, ಪ್ರತಿಯೊಬ್ಬ ವ್ಯಕ್ತಿನೂ ಕೂಡ ತನ್ನ ಕಡೆ ತಾನು ರಿಫ್ಲೆಕ್ಷನ್ ಅನ್ನೋದನ್ನ ಮಾಡಿಕೊಳ್ಬೇಕು ಅನ್ನೋ ಲೆವೆಲ್ಗೆ ಇದೆ. ಯಾಕೆಂತ ಹೇಳಿದ್ರೆ, ಈಗ ನಾವು ಪ್ರತಿನಿತ್ಯ ಬೆಳಗ್ಗೆ ಒಂದು ಫೋನ್ ತೆಗಿತೀವಿ, ವಾಟ್ಸ್ಆ್ಯಪ್ ತೆಗಿತೀವಿ ಅಂತ ಅಂದ್ಕೊಳ್ಳಿ, ಅಥವಾ ಯಾವುದೇ ಒಂದು ಸೋಷಿಯಲ್ ಮೀಡಿಯಾ ಯಾವಾಗಾದ್ರೂ ನಾವು ಓಪನ್ ಮಾಡಿದ್ವಿ ಅಂತ ಹೇಳಿದ್ರೆ, ನೀವು ಹೇಳಿರೋ ತರ ಆ ಖಾಸಗಿತನ ಅನ್ನೋದನ್ನ ಉಳಿಸ್ಕೊಳ್ಬೇಕು ಅನ್ನೋದು ಆ ವ್ಯಕ್ತಿಗೆ ಫಸ್ಟ್ ಅಂದ್ರೆ ಮನದಟ್ಟಾದಾಗ ಮಾತ್ರ ಆ ಖಾಸಗಿತನ ಅನ್ನೋದು ಉಳ್ಕೊಳ್ಳುತ್ತೆ ಒಬ್ಬ ಮನುಷ್ಯನ ಪ್ರಪಂಚದಲ್ಲಿ. ಇಲ್ಲಾಂದ್ರೆ ಏನಾಗ್ಬಿಡುತ್ತೆ, ನಾನು ಮಾಡಿದ್ದೆಲ್ಲ ಹಾಕ್ಬೇಕು ಅಂತ ಬಂದಾಗ, ಒಂದು ರೆಸ್ಟೋರೆಂಟಿಗೆ ಹೋಗ್ತೀವಿ, ನಾನು ಇದು ತಿಂತಾ ಇದ್ದೀನಿ, ಈ ಐಟಮ್ ಖರೀದಿ ಮಾಡಿದ್ದೀನಿ, ತಿನ್ನೋದಕ್ಕಿಂತ ಮುಂಚೆ ಫೋಟೋ ಹೊಡೆದು ಅದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಾಯ್ತು, ಅಥವಾ ಬೇರೆ ಎಲ್ಲೋ ಹೋದ್ರು, ಏನೋ ಶಾಪಿಂಗಿಗೆ ಹೋದ್ರು, ಅದು ಯಾವ ಲೆವೆಲ್ಗೆ ಬಂದಿದೆ ಅಂದ್ರೆ, ನಾವು ಪೇಪರಲ್ಲಿ ಅಥವಾ ಎಲ್ಲೋ ನ್ಯೂಸ್ ಅಲ್ಲಿ ಕೇಳಿರೋ ನೆನಪು ನನ್ಗೆ, ಯಾರೋ ಒಬ್ರು ಹನಿಮೂನ್ಗೆ ಹೋಗಿರುವಾಗ ಅದನ್ನು ವಿಡಿಯೋ ಹಾಕ್ತೀನಿ ಅಂತ ಕೂತಿದ್ರು ಅನ್ನೋದು ಕೇಳಿದಾಗ, ಮನುಷ್ಯನಿಗೆ ಖಾಸಗಿತನ ಅನ್ನೋದನ್ನ ಉಳಿಸ್ಕೊಳ್ಬೇಕು ಅನ್ನೋದು ಮನದಟ್ಟ ಆಗುತ್ತಾ ಇಲ್ವಾ ಅನ್ನೋ ಪ್ರಶ್ನೆ ಬರುತ್ತೆ. ಇದೆಲ್ಲ ಮಾಡೋದು ಲೈಕ್ಸ್ಗೋಸ್ಕರನ ಅಥವಾ ಅದರಿಂದ ಅವ್ರಿಗೆ ಏನಾದ್ರೂ ಹಣ ಸಂಪಾದನೆ ಆಗುತ್ತೆ ಅನ್ನೋದ್ರ ಬಗ್ಗೆ ನನಗೆ ಖಂಡಿತವಾಗ್ಲೂ ಗೊತ್ತಿಲ್ಲ. ಆದ್ರೆ ನೀವು ಹೇಳಿರೋ ತರ ನಾವು ನಮ್ಮ ಖಾಸಗಿತನ ಅನ್ನೋದನ್ನ ಉಳಿಸ್ಕೊಳ್ಬೇಕು ಅಂತಾದಾಗ ಮಾತ್ರ ನಾವು ಯಾವುದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತೀವಿ ಅನ್ನೋ ನಿಯಂತ್ರಣ ನಮ್ಗಿರುತ್ತೆ. ಒಂದೇ ವಿಚಾರ. ಇದನ್ ಬಿಟ್ಟು ಇನ್ನೊಂದು, ನೀವು ಈ ಪ್ರಶ್ನೆಗೆ ಏನ್ ಕೇಳಿದ್ರಿ, ಈ ಪ್ರಶ್ನೆಗೆ ಉತ್ತರ ಏನಪ್ಪಾ ಅಂತ ಹೇಳಿದ್ರೆ, ಈಗ ಖಾಸಗಿತನ ಅನ್ನೋದು ಎಲ್ಲಿ ತನಕ ಉಳಿದಿಲ್ಲ ಅಂದ್ರೆ, ನಮ್ಮ ಫೋನಲ್ಲಿ ಇಂಟರ್ನೆಟ್ ಅನ್ನೋದು ಯಾವಾಗ್ಲೂ ಆನೇ ಇರುತ್ತೆ. ಹಾಗಾಗಿ ನಾವು ಮನೆಯಲ್ಲಿ ಮಾಡುವಂತ ಪ್ರತಿಯೊಂದು ಸಂಭಾಷಣೆನೂ ಕೂಡ ಆ ಇಂಟರ್ನೆಟ್ ಮುಖಾಂತರ ಅದರಲ್ಲಿ ಒಂಥರ ಫೀಡ್ ಆಗ್ತಾ ಇರುತ್ತೆ. ಇದ್ರ ಬಗ್ಗೆ ನಾನು ಯಾಕೆ ನಿಮ್ಗೆ ಹೇಳ್ತಾ ಇದ್ದೀನಿ ಅಂದ್ರೆ, ಒಮ್ಮೆ ಒಬ್ರು ಪೇಷಂಟ್ ಬಂದಿದ್ರು, ಅವ್ರು ಹೇಳ್ತಾ ಇದಾರೆ, ನಾನು ಮನೆಯಲ್ಲಿ ನನ್ನ ಹಸ್ಬೆಂಡ್ ಜೊತೆಗೆ ಏನ್ ಮಾತಾಡ್ತೀನಿ, ನೆಕ್ಸ್ಟ್ ಗೂಗಲ್ ಸರ್ಚ್ ಮಾಡಿದಾಗ ಅದ್ರ ಬಗ್ಗೆನೆ ಸರ್ಚ್ ರಿಲೇಟೆಡ್ ಡೀಟೇಲ್ಸ್ ಬರ್ತಾ ಇದೆ ಅಂತ ಹೇಳಿ ಆ ಹೆಂಗಸು ಪಾಪ ಮಾನಸಿಕ ಕಾಯಿಲೆ ಮಾಡ್ಕೊಂಡು ಬಂದಿದ್ರು. ಬಿಕಾಸ್ ಅವರು ಅದ್ರ ಬಗ್ಗೆ ಅಷ್ಟು ಲಕ್ಷ್ಯ ಕೊಟ್ಟಿರ್ಲಿಲ್ಲ, ಅವ್ರಿಗೆ ಏನನ್ಸಿತ್ತು, ಯಾರೋ ಏನೋ ಮಾಡ್ಕೆ ಮಾಡಿಸಿದ್ದಾರೆ, ಯಾರೋ ನನ್ನ ವಿರುದ್ಧ ಬೀಳ್ತಾ ಇದ್ದಾರೆ, ಅದಕ್ಕೋಸ್ಕರ ನನ್ನ ಫೋನಿಗೆ ನಾನು ಏನ್ ಮಾತಾಡಿದ್ದೀನಿ, ನನ್ನ ಗಂಡನ ಜೊತೆ ಜಗಳ ತೆಗ್ದಿದ್ರೆ ಯಾವ ವಿಷಯದ ಬಗ್ಗೆ ಜಗಳ ತೆಗ್ದಿದ್ದೀನಿ, ಅದು ಫೋನಲ್ಲಿ ಬರ್ತಾ ಇದೆ. ಸೊ ಈ ಲೆವೆಲ್ಗೆ ಅಂದ್ರೆ ನಾನು ಏನ್ ವಿಚಾರ ಕೇಳುಗರಿಗೆ ಹೇಳ್ತಾ ಇದ್ದೀನಿ ಅಂದ್ರೆ, ಮೇ ಬಿ ಇಟ್ ಇಸ್ ಹೈ ಟೈಮ್ ನಾವು ಮನೇಲಿ ಏನಾದ್ರೂ ಚರ್ಚೆ ಮಾಡ್ತಾ ಇದೀವಿ ಅಂದ್ರೆ ಇಂಟರ್ನೆಟ್ ಅನ್ನ ಆಫ್ ಮಾಡಿ ಚರ್ಚೆ ಮಾಡೋ ಪ್ರಸಂಗಗಳು ಬರ್ತಾವೋ ಏನೋ ಮುಂದಿನ ಅಂದ್ರೆ ಕಾಲದಲ್ಲಿ ಅನ್ನೋ ಮಟ್ಟಿಗೆ ಈ ಕೇಸ್ ನೋಡಿದಾಗ ನಮ್ಗೆ ಅನ್ಸಿರೋದು. ಯಾಕಂದ್ರೆ ಆಕೆಗೆ ಈ ತರ ಅದು ನ್ಯೂಸ್ ಫೀಡ್ ಅಲ್ಲಿ ತೋರಿಸ್ತಾ ಇದ್ದಿದ್ರಿಂದ ಆಕೆ ಇದ್ರ ಬಗ್ಗೆ ಜಾಸ್ತಿ ಚಿಂತೆ ಮಾಡ್ತಾ ಹೋದ್ರು. ಅದನ್ ಬಿಟ್ರೆ ನಮ್ ನಿಮ್ ಲೈಫ್ ಅಲ್ಲೂ ಇದು ಆಗ್ತಾ ಇರುತ್ತೆ. ಕರೆಕ್ಟ್. ಹಾಗಾಗಿ ಆ ಖಾಸಗಿತನ ಅನ್ನೋದು ಬಂದಾಗ ಐ ಥಿಂಕ್ ನಾವು ನೀವು ಎಲ್ಲರೂ ಕೂಡ ಹೌದು ಖಾಸಗಿತನ ಇಸ್ ಇಂಪಾರ್ಟೆಂಟ್ ಅಂತ ಅಂದ್ಕೊಂಡಾಗ ಮಾತ್ರ ಅದ್ರ ಕಡೆಗೆ ನಾವು ಲಕ್ಷ್ಯ ಕೊಡ್ತೀವಿ.
0: ಮೇಡಮ್, ಈಗ ಇದು ನನ್ನ ಖಾಸಗಿತನ ಅನ್ನುವಂತಹ ಒಂದು ಪರಿಜ್ಞಾನ ಕೂಡ ಈಗ ಕಡಿಮೆ ಆಗ್ತಾ ಇದೆ. ಈ ಒಂದು ಮನಸ್ಥಿತಿ ಬರೋದಕ್ಕೆ ಕಾರಣ ಏನು?
1: ಪರೋಕ್ಷವಾಗಿ ಹೇಳಬೇಕು ಅಂದ್ರೆ ಚಟ ಅನ್ನೋದ್ರಿಂದನೇ ಪ್ರಾರಂಭವಾಗಿ ಈ ಮಟ್ಟಿಗೆ ಹೋಗಿರುವಂತದ್ದು. ಯಾಕಂದ್ರೆ ಆ ಚಟ ಅನ್ನೋದು ಯಾವ ತರ ನಿರ್ಮಾಣ ಆಗಿರುತ್ತೆ ಅಂತ ಹೇಳಿದ್ರೆ, ನನ್ಗೆ ಆ ಫೀಲಿಂಗ್ ಆಫ್ ಹೈ ಅನ್ನೋದು ಬರಬೇಕು. ಆ ಫೀಲಿಂಗ್ ಆಫ್ ಹೈ ಅನ್ನೋದು ಯಾವ್ದ್ರಿಂದ ಬರುತ್ತೆ? ಈಗ ನಾನು ಏನನ್ನ ಅಪ್ಲೋಡ್ ಮಾಡ್ತೀನಿ, ಅದನ್ನ ಎಷ್ಟು ಜನ ಎಷ್ಟು ವ್ಯೂಸ್ ಮಾಡ್ತಾರೆ, ಅದಕ್ಕೆ ಎಷ್ಟು ಲೈಕ್ಸ್ ಬರುತ್ತೆ, ಇದ್ರ ಮೇಲೆ ಡಿಪೆಂಡ್ ಆಗಿ ಆ ಮನುಷ್ಯನಿಗೆ ಆ ಒಂದು ಖುಷಿ ಅನ್ನೋದು ಬರ್ತಾ ಇರುತ್ತೆ. ಸೊ ಅದರಿಂದಾಗಿ ಆ ಮನುಷ್ಯ ಮೇ ಬಿ ಆ ಲೆವೆಲ್ಗೆ ತನ್ನ ಖಾಸಗಿತನದ ಬಗ್ಗೆ ಯೋಚನೆನೆ ಮಾಡದೆ ಯಾವ ತರದ ರಿಸ್ಕ್ ಕೂಡ ತಗೊಳ್ಳೋದಕ್ಕೆ ಅಂದ್ರೆ ರೆಡಿ ಇರ್ತಾನೆ. ಹಾಗಾಗಿ ಈ ಮಟ್ಟಿಗೆ ಇಂಟರ್ನೆಟ್ ವ್ಯಸನ ನಮ್ಮ ಜೀವನನ ಆವರಿಸ್ಕೊಂಡಿದೆ ಅಂತ ಹೇಳ್ಬೋದು.
0: ಮೇಡಮ್, ಈ ಒಂದು ಇಂಟರ್ನೆಟ್ ವ್ಯಸನದಿಂದಾಗಿರ್ಬೋದು ಅಥವಾ ಸ್ಕ್ರೀನ್ ಟೈಮ್ ನಿಯಂತ್ರಣ ಮಾಡೋದಕ್ಕೆ ಸಹಾಯಕವಾಗುವಂತಹ ಏನಾದರೂ ಉಪಕರಣಗಳಿವೆಯಾ ಅಂತ?
1: ಈಗ ಉಪಕರಣ ಅಂತ ಹೇಳಿ ಸದ್ಯದ ಮಟ್ಟಿಗೆ ಯಾವುದು ಏನು ನಮ್ಮ ಮಾರ್ಕೆಟಲ್ಲಿ ಏನು ಬಂದಿಲ್ಲ. ಬಟ್ ನಾವೇನ್ ಹೇಳ್ತೀವಿ, ಈಗ ಯಾರಾದರೂ ಇಂಟರ್ನೆಟ್ ನನಗೆ ಅಡಿಕ್ಷನ್ ಆಗಿದೆ, ವ್ಯಸನ ಆಗಿದೆ, ಅದನ್ನು ಬಿಡಬೇಕು ಅಂತ ಬಂದಾಗ ಕೆಲವು ಕಿವಿ ಮಾತುಗಳನ್ನು ನಾವು ಕೊಡ್ತೀವಿ. ಏನಪ್ಪ ಅಂತ ಹೇಳಿದ್ರೆ, ಒಂದು ಡಿಜಿಟಲ್ ಡಿಟಾಕ್ಸ್. ಈಗ ಪ್ರತಿನಿತ್ಯ ನೀವು ಯಾವ ಕಾರಣಕ್ಕೋಸ್ಕರ ಫೋನ್ಗಳನ್ನು ಅಥವಾ ಇಂಟರ್ನೆಟನ್ನು ಬಳಸ್ತಾ ಇದ್ದೀರಾ, ಅದು ಬಳಸಿ ಆದಮೇಲೆ ಅದು ನಿಜವಾಗ್ಲೂ ಉಪಯೋಗ ಇಲ್ಲ ಅಂತಾದರೆ ನೀವೇ ಅದನ್ನು ಅಂದರೆ ಪರಿಗಣನೆಗೆ ತೆಗೆದುಕೊಂಡು ಆ ಇಂಟರ್ನೆಟ್ ಅನ್ನ ಆಫ್ ಮಾಡಿ ಫೋನ್ ಇಡುವಂಥದ್ದು ಒಂದು ಪ್ರಕ್ರಿಯೆ. ಅದನ್ನ ಬಿಟ್ರೆ ಇನ್ನೊಂದು ಏನಪ್ಪಾ ಅಂತ ಹೇಳಿದ್ರೆ, ಅಟ್ಲೀಸ್ಟ್ ವಾರದಲ್ಲಿ ಒಂದ್ಸತಿ ಆದ್ರೂ ಆ ಫೋನ್ ಅನ್ನೋದನ್ನ ಮನೆಯಲ್ಲಿಟ್ಟು ಕುಟುಂಬದವರೆಲ್ಲಾ ಸೇರಿ ಹೊರಗಡೆ ಹೋಗೋದಿರ್ಬೋದು. ಆ ಫೋನ್ ಜೊತೆಯಲ್ಲಿ ಒಯ್ಯೋ ಹಂಗಿಲ್ಲ. ಆತರ ಏನಾದ್ರೂ ನಿಮ್ಗೆ ಎಮರ್ಜೆನ್ಸಿ ಇದೆ, ತಪ್ಪು ಹೋಗ್ಬೋದು ಅಂತ ಹೇಳಿದ್ರೆ, ಇನ್ನು ಕೆಲವು ಕಡೆ ಈ ಏನು ಟಚ್ ಪ್ಯಾಡ್ ಫೋನ್ ಏನು ಇರುತ್ತೆ, ಆ ಬಟನ್ ಫೋನ್ಗಳು ಏನಿರ್ತಾವೆ ಅದನ್ನ ಬಳಕೆ ಮಾಡ್ಬೋದು, ಆ ಫೋನ್ ಕಾಲ್ ಮಿಸ್ ಆಗದೆ ಇರೋ ತರ ನೋಡ್ಕೊಳ್ಬಹುದು. ಇದನ್ನು ಮೀರಿ ಇನ್ನೊಂದ್ ಏನಪ್ಪಾ ಅಂತ ಹೇಳಿದ್ರೆ, ಟೈಮರ್ ಅನ್ನೋದನ್ನ ಸೆಟ್ ಮಾಡೋದು. ಈಗ ಹಿಂದಿನ ಕಾಲದಲ್ಲಿ ನಮ್ದೆಲ್ಲ ಒಂದು ಸಣ್ಣವ್ರು ಇರ್ಬೇಕಿದ್ರೆ ಅಲಾರ್ಮ್ ಕ್ಲಾಕ್ ಅಂತ ಬರ್ತಾ ಇತ್ತು, ಬಟ್ ಇವಾಗ ಅಲಾರ್ಮ್ ಕ್ಲಾಕ್ ಅನ್ನೋದು ನಮ್ಗೆ ಕಾಣಿಸೋದಿಲ್ಲ. ನಾವು ಅಲಾರ್ಮ್ ಅನ್ನೋದನ್ನು ಫೋನಲ್ಲೇ ಇಡ್ತೀವಿ, ಅದನ್ನ ಮತ್ತೆ ಸ್ನೂಸ್ ಇರ್ಬೋದು ಅಥವಾ ಮತ್ತೆ ಸ್ವಲ್ಪ ಹೊತ್ತು ಮಲಗ್ತೀನಿ ಅಂತ ಹೇಳಿ ಅದನ್ನ ಹಂಗೆ ಇಟ್ಟು ಮಲಗುವಂತ ಪ್ರಕ್ರಿಯೆಗಳೇ ಹೆಚ್ಚು. ಸೊ ಏನ್ ಮಾಡ್ಬೋದು, ಈಗ ಒಂದು ಅರ್ಧ ತಾಸು ಮಾತ್ರ ನನಗೆ ಮೊಬೈಲ್ ಬಳಕೆ ಮಾಡೋದಿದೆ ಅಂತ ಹೇಳಿದ್ರೆ, ಆ ಟೈಮರ್ ಅನ್ನೋದನ್ನ ಸೆಟ್ ಮಾಡಿ ಅರ್ಧ ತಾಸಿಗೆ ಅದು ಏನು ರಿಂಗ್ ಆಗುತ್ತೆ ಅಥವಾ ಏನು ಅಲಾರ್ಮ್ ಕ್ಲಾಕ್ ಹೊಡ್ಕೊಳ್ಳುತ್ತೆ, ಆಮೇಲೆ ಅದನ್ನ ತೆಗೆದು ಪಕ್ಕದಲ್ಲಿ ಇಡುವಂಥದ್ದು. ಸೊ ಒಂಥರ ಎಕ್ಸ್ಟರ್ನಲ್ ಕಂಟ್ರೋಲ್ ಅಂತ ಹೇಳ್ತೀವಿ. ಈಗ ಬೇರೆ ಯಾರು ನಮ್ಗೆ ಹೇಳೋರಿಲ್ಲ ಅಂತ ಹೇಳಿದ್ರೆ, ನಮ್ಮಲ್ಲಿ ಆಗ್ತಿರುವಂತ ಚಟಗಳನ್ನ ನಾವೇ ನಿಯಂತ್ರಣ ಮಾಡಕ್ಕೆ ಒಂದು ಪ್ರಯತ್ನ ಮಾಡ್ಬೇಕಾಗತ್ತೆ.
0: ಮೇಡಮ್, ಇನ್ನು ಈ ಒಂದು ಇಂಟರ್ನೆಟ್ ಆಸಕ್ತಿಯನ್ನ ನಿಯಂತ್ರಣ ಮಾಡೋದಕ್ಕಿಂತಾನೆ ಈ ಒಂದು ಕೆಎಲ್ಇ ಶತಮಾನೋತ್ಸವ ಚಾರಿಟಬಲ್ ಆಸ್ಪತ್ರೆಯಲ್ಲಿ ಇದಕ್ಕೆ ಸಂಬಂಧಿಸಿದಂತೆ ಚಿಕಿತ್ಸೆ ಆಗಿರ್ಬೋದು ಅಥವಾ ಸಮಾಲೋಚನೆ ಆಗಿರ್ಬೋದು ಯಾವ ರೀತಿ ಮಾಡ್ತೀರಾ ಅಂತ?
1: ಖಂಡಿತವಾಗ್ಲೂ. ಈಗ ಫಸ್ಟಿಗೆ ಒಬ್ಬ ವ್ಯಕ್ತಿ ಬಂದಾಗ ಇಂಟರ್ನೆಟ್ ವ್ಯಸನ ಇದೆಯಾ ಇಲ್ವಾ ಅಂತ ಹೇಳಿ ನೋಡೋಕೆ ನಾವು ಕೆಲವು ಕ್ವೆಶ್ಚನೇರ್ಸ್ಗಳನ್ನ ಯೂಸ್ ಮಾಡ್ತೀವಿ. ಸೊ ಅದು ಪ್ರಶ್ನೋತ್ತರಗಳಿರ್ತಾವೆ. ಒಬ್ಬ ವ್ಯಕ್ತಿ ಎಷ್ಟು ತಾಸುಗಳ ಕಾಲ ಇಂಟರ್ನೆಟ್ ಬಳಕೆ ಮಾಡ್ತಾನೆ, ಮತ್ತೆ ಈಗ ನಾವು ಆಲ್ರೆಡಿ ಮುಂಚೆ ಡಿಸ್ಕಸ್ ಮಾಡಿರೋ ತರ ಅವರಿಗೆ ಚಡಪಡಿಕೆ ಅಥವಾ ವಿಡ್ರಾಲ್ ಸಿಂಪ್ಟಮ್ಸ್ ಏನಾದರೂ ಇದೆಯಾ, ಬೇರೆ ಏನೇನು ಸಮಸ್ಯೆಗಳಾಗ್ತಾ ಇದಾವೆ ಮಿತಿ ಮೀರಿದ ಇಂಟರ್ನೆಟ್ ಬಳಕೆಯಿಂದ, ಈ ತರ ಪ್ರಶ್ನೋತ್ತರಗಳಿರ್ತಾವೆ. ಆ ಪ್ರಶ್ನೆಗಳನ್ನ ಉತ್ತರಿಸಿದ ಮೇಲೆ ಸಿವಿಯಾರಿಟಿ ಅನ್ನೋದನ್ನ ಸ್ಕೋರ್ ಮಾಡ್ತೀವಿ. ಈಗ ಮೈಲ್ಡ್ ಲೆವೆಲ್ ಅಲ್ಲಿ ಇದೆಯಾ, ಮಾಡ್ರೇಟ್ ಲೆವೆಲ್ ಅಲ್ಲಿ ಇದೆಯಾ, ಸಿವಿಯರ್ ಲೆವೆಲ್ ಅಲ್ಲಿ ಇದೆಯಾ ಅಂತ ಹೇಳ್ಕೊಂಡು. ಸೊ ಬರೇ ಇಂಟರ್ನೆಟ್ ಬಳಕೆ ಮಾತ್ರ ಸಮಸ್ಯೆ ಅಂತ ಆದ್ರೆ ಅದಕ್ಕೆ ತಕ್ಕ ಹಾಗೆ ಸಮಾಲೋಚನೆ ಹೆಂಗ್ ಚಾಲು ಆಯ್ತು, ಈಗ ಅದನ್ನ ಬಿಡೋದ್ರ ಸಂಬಂಧ ಏನ್ ಪ್ರಯತ್ನ ಮಾಡ್ಬೇಕು, ಇದ್ರ ಬಗ್ಗೆ ಎಲ್ಲ ಸಮಾಲೋಚನೆ ನಡೆಸ್ತೀವಿ ನಾವು. ಕಾಗ್ನಿಟಿವ್ ಬಿಹೇವಿಯರಲ್ ಥೆರಪಿ ಅಂತ ಹೇಳ್ತೀವಿ. ಸೊ ಇದರಲ್ಲಿ ಕೌನ್ಸಿಲಿಂಗ್ ಸರ್ವಿಸಸ್ ಅನ್ನೋದನ್ನ ಒದಗಿಸ್ತೀವಿ. ಹೆಚ್ಚಾಗಿ ಬರೇ ಇಂಟರ್ನೆಟ್ ಅಡಿಕ್ಷನ್ ಅನ್ನೋದ್ರ ಸಲುವಾಗಿ ಮಾತ್ರ ಯಾವತ್ತೂ ನಾವು ಈ ತರ ಗುಳಿಗೆಗಳನ್ನ ಮಾತ್ರೆಗಳನ್ನ ಬಳಕೆ ಮಾಡೋದಿಲ್ಲ, ಬಟ್ ಅದ್ರ ಜೊತೆಗೆ ಬೇರೆ ಏನಾದ್ರೂ ಸಮಸ್ಯೆ ಇತ್ತು ಅಂತ ಹೇಳಿದ್ರೆ, ಅಂದ್ರೆ ಈಗ ಕೋಮಾರ್ಬಿಡ್ ಡಿಪ್ರೆಷನ್ ಅಂತ ಹೇಳ್ತೀವಿ, ಕೋಮಾರ್ಬಿಡ್ ಆಂಗ್ಸೈಟಿ ಅಂತ ಹೇಳ್ತೀವಿ, ಅಥವಾ ವಿಪರೀತ ಇಂಟರ್ನೆಟ್ ಬಳಕೆ ಮಾಡಿ ಮಾಡಿ ಅವರಿಗೆ ನಿದ್ರಾ ಸಮಸ್ಯೆ ಆಗ್ತಿದೆ ಅಂತ ಹೇಳಿದ್ರೆ, ಸೊ ಬೇರೆ ಏನಾದ್ರೂ ಸಮಸ್ಯೆಗಳು ಜೊತೆಯಲ್ಲಿ ಇದ್ವು ಅಂತ ಹೇಳಿದ್ರೆ ಅವಾಗ ಗುಳಿಗೆಗಳನ್ನು ಕೂಡ ಯೂಸ್ ಮಾಡುವಂತ ಸಂಭವ ಇರುತ್ತೆ.
0: ಮೇಡಮ್, ಇನ್ನು ಈ ಒಂದು ಚಿಕಿತ್ಸೆಯಿಂದ ಅಥವಾ ಈ ಸಮಾಲೋಚನೆಯಿಂದ ಸಂಪೂರ್ಣವಾಗಿ ಚೇತರಿಸಿಕೊಳ್ಳಬಹುದಾ? ಹಾಗಿದ್ರೆ ಸಾಮಾನ್ಯವಾಗಿ ಎಷ್ಟು ಸಮಯ ಬೇಕಾಗುತ್ತೆ?
1: ಈಗ ಪ್ರತಿಯೊಬ್ಬ ಮನುಷ್ಯನು ಇಷ್ಟೇ ಸಮಯದಲ್ಲಿ ಚೇತರಿಕೆ ಕಂಡು ಬರುತ್ತೆ ಅಂತ ಹೇಳಕ್ಕೆ ಸಾಧ್ಯ ಇಲ್ಲ, ಯಾಕಂದ್ರೆ ಇಟ್ಸ್ ಆಲ್ ಸಬ್ಜೆಕ್ಟಿವ್. ಈಗ ನನ್ನ ದೇಹ ಯಾವ ತರ ಅಂದ್ರೆ ರೆಸ್ಪಾಂಡ್ ಮಾಡುತ್ತೆ ಒಂದು ಟ್ರೀಟ್ಮೆಂಟ್ಗೆ, ಇನ್ನೊಬ್ಬ ವ್ಯಕ್ತಿಯ ದೇಹ ಬೇರೆ ತರ ರೆಸ್ಪಾಂಡ್ ಮಾಡಬಹುದು. ಸೊ ಡೆಫಿನೆಟ್ಲಿ ಈಗ ನಾವು ಸ್ಟಾರ್ಟಿಂಗ್ ಅಲ್ಲಿ ಒಬ್ಬ ಪೇಷಂಟ್ ಬಂದಾಗ ಅವರಿಗೆ ಏನ್ ಕೌನ್ಸಿಲಿಂಗ್ ಸೆಷನ್ಸ್ ಅಂತ ಮಾಡ್ತೀವಿ, ಅವಾಗ ಅವರಿಗೆ ಹೇಳೋದು ಕಿವಿ ಮಾತು ಏನಪ್ಪಾ ಅಂತ ಹೇಳಿದ್ರೆ, ಎಷ್ಟು ಅವ್ರು ಮೈಂಡ್ಫುಲ್ ಆಗಿ ಅಂದ್ರೆ ಸ್ಕ್ರೀನ್ ಯೂಸೇಜ್ ಮಾಡ್ತಾರೆ, ಎಷ್ಟು ಹೊತ್ತಿಗೆ ನಾವು ಕಮಿಟ್ಮೆಂಟ್ ಅನ್ನೋದನ್ನ ಕೊಟ್ಟಿರ್ತೀವಿ ಅಷ್ಟು ಹೊತ್ತಿನ ಪ್ರಮಾಣ ಮಾತ್ರ ಬಳಕೆ ಮಾಡ್ಬೇಕು, ಅದನ್ನ ಬಿಟ್ಟು ಅವರು ಬಳಕೆ ಮಾಡೋ ಹಾಗೆ ಇಲ್ಲ. ಸೊ ಇದನ್ನ ಅವರು ಮನದಟ್ಟು ಮಾಡಿಕೊಂಡು ಎಷ್ಟು ತಮ್ಮ ಮೇಲೆ ತಾವು ನಿಯಂತ್ರಣ ಹೇರ್ಕೋತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿ ಅವರು ಸಂಪೂರ್ಣವಾಗಿ ಅದರಿಂದ ಹೊರಗಡೆ ಬರ್ತಾರ ಅಥವಾ ಇನ್ನೂ ಅಲ್ಪ ಸ್ವಲ್ಪ ಅವರಲ್ಲಿ ಆ ಲಕ್ಷಣಗಳು ಇರ್ತಾವ ಅನ್ನೋದು ಡಿಸೈಡ್ ಆಗ್ತವೆ. ಒಂದೇ ವಿಚಾರ. ಇನ್ನೊಂದು, ಆಲ್ರೆಡಿ ಹೇಳಿರೋ ತರ ಎಲ್ಲಿಯಾದ್ರೂ ಆ ವ್ಯಕ್ತಿಯಲ್ಲಿ ಬೇರೆ ಮಾನಸಿಕ ರೋಗಗಳು ಇದ್ದು, ಬೇರೆ ಮಾದಕ ದ್ರವ್ಯ ವ್ಯಸನ ಇರ್ಬೋದು ಅಥವಾ ಬೇರೆ ಏನಾದರೂ ಚಟಗಳಿರಬಹುದು, ಇದೆಲ್ಲ ಏನಾದರೂ ಇತ್ತು ಅಂದರೆ ಡೆಫಿನೆಟ್ಲಿ ಅದನ್ನು ಕಂಟ್ರೋಲ್ ಮಾಡೋದಕ್ಕೆ ನಾವು ಟ್ರೀಟ್ಮೆಂಟ್ಗಳನ್ನು ಕೊಡಬೇಕಾಗುತ್ತೆ. ಕೆಲವೊಮ್ಮೆ ಇನ್ ಪೇಷಂಟ್ ಅಡ್ಮಿಷನ್ ಅವಶ್ಯಕತೆ ಇತ್ತು ಅಂತ ಹೇಳಿದರೆ ಅಡ್ಮಿಟ್ ಮಾಡುವಂಥ ಪ್ರಸಂಗಗಳು ಬರ್ತವೆ.
0: ಮೇಡಮ್, ಇನ್ನು ಈ ಒಂದು ಇಂಟರ್ನೆಟ್ ವ್ಯಸನದಿಂದ ಹೊರಬರಬೇಕು ಅನ್ನೋದಾದರೆ ಒಂದು ಜೀವನ ಶೈಲಿಯನ್ನ ಯಾವ ರೀತಿ ಅಳವಡಿಸ್ಕೊಳ್ಬೇಕು, ಜೀವನ ಶೈಲಿ ಯಾವ ರೀತಿ ಇರಬೇಕು ಅಂತ?
1: ಓಕೆ, ಸೊ ತುಂಬಾ ಮುಖ್ಯವಾದ ಪ್ರಶ್ನೆ. ಈಗ ಹಿಂದಿನ ಕಾಲದಲ್ಲಿ ನಮ್ಮ ಹಿರಿಯರು ಏನನ್ನ ಫಾಲೋ ಮಾಡ್ಕೊಂಡು ಬಂದಿದ್ದಾರೆ, ಅದು ಒಂದು ಬೆಳಗ್ಗೆ ಬೇಗನೆ ಹೇಳೋದಿರ್ಬೋದು, ಒಂದು ಅರ್ಧ ತಾಸು ವ್ಯಾಯಾಮ ಮಾಡೋದಿರಬಹುದು, ಆಮೇಲೆ ನಮ್ಮ ನಮ್ಮ ಜೀವನದಲ್ಲಿ ಏನೇನು ಇಂಪಾರ್ಟೆಂಟ್ ಕೆಲಸಗಳಿದಾವೆ ಅದನ್ನ ಫಸ್ಟ್ ಪ್ರಯಾರಿಟೈಸ್ ಮಾಡಿ ಅದನ್ನ ದಿನಕ್ಕೆ ತಕ್ಕ ಹಾಗೆ ಯಾವ ಟೈಮಲ್ಲಿ ಏನ್ ಮಾಡಬೇಕು ಅದನ್ನ ನಾವು ಒಂದು ಟೈಮ್ ಟೇಬಲ್ ಅನ್ನೋದನ್ನ ಹಾಕೊಂಡು ಮಾಡೋದಿರ್ಬೋದು. ಇದರ ಜೊತೆಗೆ ಪ್ರತಿ ದಿವಸ ಅಟ್ಲೀಸ್ಟ್ ಒಂದು ಗಂಟೆ ಕಾಲ ಆದರೂ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಕುಂತು ಜೊತೆಯಲ್ಲಿ ಈಗ ಊಟ ಮಾಡೋದಿರಬಹುದು ಅಥವಾ ಹೊರಗಡೆ ಹೋಗಿ ಒಂದು ವಾಕ್ ಮಾಡಿ ಬರುವುದಿರ್ಬೋದು, ಇದೆಲ್ಲದರ ಕಡೆಗೂ ನಾವು ಒಂದು ಗಮನ ಕೊಡಬೇಕಾಗುತ್ತೆ. ಯಾಕಂದ್ರೆ ಏನಾಗ್ಬಿಡುತ್ತೆ, ಈಗ ಮೇ ಬಿ ಮನೆಯಲ್ಲಿ ಒಂದು 4-5 ಜನ ಇದ್ದಾರೆ ಅಂತ ಹೇಳಿದ್ರೆ ಅವರಲ್ಲಿ ಆ ಒಂದು ಇಮೋಷನಲ್ ಬಾಂಡಿಂಗ್ ಅನ್ನೋದನ್ನೇ ನಾವು ಗಮನಿಸ್ತಾ ಇಲ್ಲ. ಸೊ ಆ ಇಮೋಷನಲ್ ಬಾಂಡಿಂಗ್ ಅನ್ನೋದು ಇಲ್ಲದೆ ಇದ್ದಾಗ ಏನಾಗುತ್ತೆ, ಆ ಮನೆ ಒಡೆದು ಹೋಗುವಂತ ಸಂದರ್ಭಗಳು ಹೆಚ್ಚು. ಈಗ ಇತ್ತೀಚಿನ ದಿನಗಳಲ್ಲಿ ನಾವೇನು ಗಮನಿಸ್ತಾ ಇದ್ದೀವಿ, ಬರೇ ತಂದೆ ತಾಯಿ ಮತ್ತೆ ಮಕ್ಕಳು ಮಾತ್ರ ಮನೆಯಲ್ಲಿ ಇರ್ತಾರೆ. ಹಿರಿಯರಿದ್ರು ಕೂಡ, ಈಗ ಹಿರಿಯರು ಕೂಡ ಮೊಬೈಲ್ ಚಟಕ್ ತುತ್ತಾಗ್ತಾ ಇದ್ದಾರೆ ಅನ್ನೋದು ಗಾಬರಿ ಪಡುವಂತ ಸಂಗತಿ. ವಯಸ್ಸಾಗಿರೋರು ಏನ್ ಮಾಡ್ತಾರೆ, ಒಂದು ಫ್ಯಾಮಿಲಿ ಗ್ರೂಪ್ ಅಂತ ಇರುತ್ತೆ, ಅದರಲ್ಲಿ ದಿನಪೂರ್ತಿ ಫಾರ್ವರ್ಡ್ ಮೆಸೇಜಸ್, ಗುಡ್ ಮಾರ್ನಿಂಗ್ ಮೆಸೇಜ್, ಗುಡ್ ನೈಟ್ ಮೆಸೇಜ್ ಹಾಕ್ತಾನೆ ಇರ್ತಾರೆ. ಸೊ ಎಷ್ಟೋ ಸತಿ ಮೇ ಬಿ ಕೆಲಸದ ತರಾತುರಿಯಲ್ಲಿರೋರು ಅದನ್ನ ಮ್ಯೂಟ್ ಮಾಡಿಬಿಡೋದು ಅಥವಾ ಗ್ರೂಪ್ ಇಂದಾನೇ ಹೊರಗಡೆ ಬಂದಿರೋ ಪ್ರಸಂಗಗಳು ಇರ್ತವೆ. ಹಾಗಾಗಿ ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ, ನಾವೆಲ್ಲರೂ ಅಲ್ಲ ಸ್ಕ್ರೀನ್ ಅನ್ನೋದು ಯೂಸ್ ಮಾಡಬೇಕು, ಆದರೆ ಇಟ್ ಇಸ್ ಲೈಕ್ ಅ ಡಬಲ್ ಎಡ್ಜ್ ಸ್ವೋರ್ಡ್. ಎಷ್ಟು ಬಳಕೆ ಮಾಡಬೇಕು ಅಷ್ಟು ಬಳಕೆ ಮಾಡಿದರೆ ಮೇ ಬಿ ನಮ್ಮ ಜೀವನದಲ್ಲಿ ಅದರಿಂದ ಉಪಯೋಗಗಳೇ ಜಾಸ್ತಿ ಆಗ್ತವೆ, ಆದರೆ ಮಿತಿ ಮೀರಿದ ಬಳಕೆ ಅನ್ನೋದನ್ನು ಮಾಡಿದಾಗ ಅದರಿಂದ ಅಪಾಯಗಳೇ ಹೆಚ್ಚು. ಹಾಗಾಗಿ ನಾವೆಲ್ಲರೂ ಕೂಡ ಮೈಂಡ್ಫುಲ್ ಆಗಿ ಸ್ಕ್ರೀನ್ ಯೂಸೇಜ್ ಅನ್ನೋದನ್ನು ಮಾಡೋಣ, ಅದು ಮಿತಿಯಲ್ಲಿರಲಿ, ಮಿತಿಯಲ್ಲಿದ್ದರೆ ನಮ್ಮೆಲ್ಲರ ಜೀವನನೂ ಚೆನ್ನಾಗಾಗುತ್ತೆ ಅನ್ನೋದನ್ನು ಹೇಳ್ತೀನಿ.
0: ಮೇಡಮ್, ಇನ್ನು ಕೊನೆಯದಾಗಿ ನಮ್ಮ ಕೇಳಿ ವೇಣುಧ್ವನಿಯ ಮೂಲಕ ನಮ್ಮ ಕೇಳುಗರಿಗೆ ಯಾವ ಒಂದು ಸಂದೇಶವನ್ನು ಹೇಳಲಿಕ್ಕೆ ಇಷ್ಟಪಡ್ತೀರಾ?
1: ಈಗ ನಾವೆಲ್ಲರೂ ಕೂಡ ಒಂದು ವಿಚಾರ ಏನ್ ಗಮನಿಸ್ಬೇಕು ಅಂತ ಹೇಳಿದ್ರೆ, ಮೊಬೈಲನ್ನ ನಿಯಂತ್ರಣದಲ್ಲಿರುವ ಪ್ರಯತ್ನವನ್ನ ನಾವೇ ಮಾಡಬೇಕು. ಅದನ್ನ ಯಾರು ಹೊರಗಡೆ ಅವ್ರು ಬಂದು ಅಥವಾ ಡಾಕ್ಟರ್ಸ್ ಬಂದು ಯಾವುದೋ ಹಾಸ್ಪಿಟಲ್ನವ್ರು ಬಂದು ಪೊಲೀಸರಂತೂ ಬಂದ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಸೊ ಬೋರ್ ಆದಾಗ, ಹೆಚ್ಚಾಗಿ ನಾವು ಯಾವುದೇ ಚಟುವಟಿಕೆ ಇಲ್ಲದೆ ಕುಳಿತಾಗ ಮೊಬೈಲ್ ಅನ್ನ ನೋಡೋದನ್ನ ಫಸ್ಟ್ ನಿಲ್ಲಿಸಬೇಕು. ಸೊ ಏನಾಗ್ಬಿಡುತ್ತೆ, ಅದ್ರ ಬದಲಾಗಿ ಮನೆಯಲ್ಲಿ ಮಕ್ಕಳಿದ್ದಾರೆ ಅಂತ ಹೇಳಿದ್ರೆ ಆ ಮಕ್ಕಳ ಜೊತೆಗೆ ಆಟ, ವ್ಯಾಯಾಮ ಇಲ್ಲ ನಡಿಕೆ, ಯಾವುದೇ ಒಂದು ದೈಹಿಕ ಚಟುವಟಿಕೆ ಪ್ರಾಬಬ್ಲಿ ಅದನ್ನ ಮಾಡೋದಿರ್ಬೋದು, ಅಥವಾ ಒಂದು ಸಭೆಗೆ ನಾವು ಹೋಗಿದ್ದೀವಿ ಅಂತ ಅಂದ್ಕೊಳ್ಳಿ, ಆ ಸಭೆಯಲ್ಲಿ ಜನ ಇದ್ದಾಗ ಆ ಮೊಬೈಲ್ ಅನ್ನೋದನ್ನ ಬದಿಗಿಟ್ಟು ಅವ್ರ ಜೊತೆ ಅಂದ್ರೆ ನೇರವಾಗಿ ಮುಖಕ್ಕೆ ಮುಖ ಕೊಟ್ಟು ಮಾತಾಡುವಂತದ್ದಿರ್ಬೋದು, ಮಕ್ಕಳಿದ್ರು ಅಂತ ಹೇಳಿದ್ರೆ ಅವರನ್ನು ಸೇರಿಸ್ಕೊಂಡು ಆ ಸಂಭಾಷಣೆಯಲ್ಲಿ ಅವರನ್ನು ತೊಡಗಿಸ್ಕೊಂಡು ಮಾತಾಡೋದಿರ್ಬೋದು. ಈಗ ದೊಡ್ಡವರು ಮಾತಾಡ್ಬೇಕಿದ್ರೆ ಆ ಸಣ್ಣ ಮಕ್ಕಳು ಮಾತಾಡಬಾರ್ದು ಅವರ ಅಂತ ಹೇಳಿ ಕೈಯಲ್ಲಿ ಮೊಬೈಲ್ ಕೊಡೋ ಬದಲು ಏನ್ ಮಾಡ್ಬೋದು, ಎಲ್ಲರೂ ಒಂದು ಕೂಡ್ಕೊಂಡು ಯಾವ ತರ ಆಕ್ಟಿವಿಟಿ ಮಾಡಬಹುದು ಅದ್ರ ಬಗ್ಗೆ ಜಾಸ್ತಿ ಗಮನ ಕೊಡೋದು ಒಳ್ಳೆಯದು.
0: ಖಂಡಿತ ಮೇಡಮ್. ಮೇಡಮ್, ಈ ಒಂದು ಇಂಟರ್ನೆಟ್ ವ್ಯಸನದಿಂದಾಗುವಂತಹ ದುಷ್ಪರಿಣಾಮಗಳ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಹಂಚಿಕೊಂಡ್ರಿ, ಧನ್ಯವಾದಗಳು.
1: ಧನ್ಯವಾದಗಳು.
0: ಸ್ನೇಹಿತರೆ, ಇದಾಗಿತ್ತು ನಮ್ಮ ಇಂದಿನ ಆರೋಗ್ಯ ದರ್ಶನ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದವರು ಕೆಎಲ್ಇ ಶತಮಾನೋತ್ಸವ ಚಾರಿಟಬಲ್ ಆಸ್ಪತ್ರೆ ಬೆಳಗಾವಿಯ ಮನೋರೋಗ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಅಶ್ವಿನಿ ಪದ್ಮಶಾಲಿಯವರು. ಕಾರ್ಯಕ್ರಮದ ಕುರಿತು ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಇದ್ದರೂ 9099904904ಗೆ ಕರೆ ಮಾಡಿ. ಮತ್ತೊಂದು ಆರೋಗ್ಯ ಕಾರ್ಯಕ್ರಮದೊಂದಿಗೆ ಮತ್ತೊಂದು ಭೇಟಿ. ಹೀಗೆ ಕೇಳ್ತಾ ಇರಿ ಪ್ರೀತಿಯಿಂದ, ಇದು ಕೆಎಲ್ಇ ವೇಣುಧ್ವನಿ 90.4 FM. ನಮಸ್ಕಾರ.

0: ಬೆಳಗಾವಿಯ ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
1: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
1: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆ, ಶಹಾಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312486286.

0: ಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
1: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ ಎಂಆರ್ಸಿ ಹಿಂದುಗಡೆ, ನೆಹರು ನಗರ, ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
1: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
0: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
1: ವಿಳಾಸ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು ಎಂಆರ್ಸಿ ಹಿಂದುಗಡೆ, ನೆಹರು ನಗರ, ಬೆಳಗಾವಿ.
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 08312552500 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 ಆರ್ ಜಸ್ಟ್ ಡಯಲ್ 1099.
1: ಹಿಂದೆ ಭೇಟಿ ನೀಡಿ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
2: ಕೇಲಿ ಕ್ಯಾನ್ಸರ್ ಹಾಸ್ಪಿಟಲ್, ನೆಹರು ನಗರ, ಬೆಳಗಾವ್.
3: ಕ್ಯಾನ್ಸರ್ ಕೋಣತ್ಯಾಹೀ ಪ್ರಕಾರಚಾ ಅಸೋ, ಅತ್ಯಾಧುನಿಕ ಉಪಚಾರ ಏಕಾಚ ಛತಾಖಾಲಿ ಭೇಟತೆ.
2: ಪ್ರಥಮಸ್ ಉತ್ತರ ಕರ್ನಾಟಕ ಮಧ್ಯೆ ಬೆಳಗಾವ್ ಇತೆ ತಜ್ಞಾನಿ ಅನುಭವಿ ಡಾಕ್ಟರ್, ಅತ್ಯಾಧುನಿಕ ಟೆಕ್ನಾಲಜಿ ಸಹಿತ ಸುಸಜ್ಜ ಹಾಸ್ಪಿಟಲ್ ಕೇಲಿ ಕ್ಯಾನ್ಸರ್ ಹಾಸ್ಪಿಟಲ್.
3: ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅನಿ ಎಂಆರ್ಸಿ ಚ ಪಾಟಿ ಮಗೆ, ನೆಹರು ನಗರ, ಬೆಳಗಾವ್ ಇತೆ.
2: ತುಮಚಾ ಆರೋಗ್ಯಸಟಿ ನವೀನ ಆಶಿಸ ಕಿರಣ್, ಕೇಲಿ ಕ್ಯಾನ್ಸರ್ ಹಾಸ್ಪಿಟಲ್.
3: ಮಿಳನಾರ್ಯ ಸುವಿಧಾ, ಹೈಲಿ ಸ್ಕಿಲ್ಡ್ ಡಾಕ್ಟರ್ಸ್ ಟೀಮ್, ಕೆಮೊಥೆರಪಿ, ಹೆಮಟೋ ಆನ್ಕಾಲಜಿ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್,
2: ರೋಬೋಟಿಕ್ ಸರ್ಜರಿ, ಪಿಡಿಯಾಟ್ರಿಕ್ ಆಂಕೋಲಜಿ, ಅಡ್ವಾನ್ಸ್ ರೇಡಿಯೋಥೆರಪಿ ಆಣಿ ಯಾಸೋಬತ್ ಸರ್ವ ಪ್ರಕಾರಚ್ಯಾ ಕ್ಯಾನ್ಸರ್ ವರ್ತಿ ಉಪಚಾರ.
3: ಅಮ್ಸಾ ಪತ್ತಾ ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಆಣಿ ಎಂಆರ್ಸಿ ಚಪಾಟಿ ಮಗೆ, ಕೇಲಿ ಕ್ಯಾನ್ಸರ್ ಹಾಸ್ಪಿಟಲ್, ನೆಹರು ನಗರ್, ಬೆಳಗಾವ್ ಇದೆ.
2: ಫೋನ್ ನಂಬರ್ 08312552500 ಆಣಿ 2473777,
3: ಮೊಬೈಲ್ ನಂಬರ್ 6360712326 ಕಿವಾ ಟೋಲ್ ಫ್ರೀ ನಂಬರ್ 1099.
2: ಆಜಸ್ ಭೇಟ್ ದ್ಯಾ ಕೇಲಿ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವ್ ಇದೆ.
0: ಶ್ರವಣದಾನ, ನಿಮ್ಮ ಮಗುವಿನ ಬಾಳಲ್ಲಿ ಹೊಸ ಬೆಳಕು. ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆ ಮತ್ತು ವೈದ್ಯಕೀಯ ಸಂಶೋಧನಾ ಕೇಂದ್ರ ಬೆಳಗಾವಿ ಹುಟ್ಟಿನಿಂದಲೇ ಕೇಳದ ಮಕ್ಕಳಿಗಾಗಿ ಒಂದು ಅದ್ಭುತ ಅವಕಾಶವನ್ನು ತಂದಿದೆ. ಉಚಿತ ಕಾಕ್ಲಿಯರ್ ಇಂಪ್ಲಾಂಟ್ ಶಸ್ತ್ರಚಿಕಿತ್ಸೆ ಯೋಜನೆ, ಉತ್ತರ ಕರ್ನಾಟಕದಲ್ಲಿ ಈ ಯೋಜನೆಯಡಿ ಮಾನ್ಯತೆ ಪಡೆದ ಮೊದಲ ಖಾಸಗಿ ಆಸ್ಪತ್ರೆ. ಈಗಾಗಲೇ 35 ಹೆಚ್ಚು ಮಕ್ಕಳು ಇದರ ಪ್ರಯೋಜನೆ ಪಡೆದಿದ್ದಾರೆ. ಕೇಳುವ ಶಕ್ತಿ ಕೊರತೆ ನಿಮ್ಮ ಮಗುವಿನ ಭವಿಷ್ಯಕ್ಕೆ ಅಡ್ಡಿಯಾಗದಿರಲಿ. ನಮ್ಮ ತಜ್ಞ ವೈದ್ಯರ ತಂಡ ನಿಮ್ಮ ಮಗುವು ಕೇಳುವಂತೆ, ಮಾತನಾಡುವಂತೆ ಮತ್ತು ಬೆಳೆಯುವಂತೆ ಮಾಡಲು ಸದಾ ಸಿದ್ಧ. ಅರ್ಹತೆಗಳು: ಮಗುವಿನ ವಯಸ್ಸು 3 ಕಡಿಮೆ ಇರಬೇಕು, ತೀವ್ರವಾದ ಶ್ರವಣ ದೋಷ ಇರಬೇಕು, ಶ್ರವಣ ಸಾಧನಗಳಿಂದ ಯಾವುದೇ ಪ್ರಯೋಜನವಾಗದಿದ್ದಾಗ ಶಸ್ತ್ರಚಿಕಿತ್ಸೆಗೆ ಮಗು ದೈಹಿಕವಾಗಿ ಸದೃಢವಾಗಿರಬೇಕು. ಲಾಭಗಳು: ಮಗುವಿಗೆ ಕೇಳುವ ಶಕ್ತಿ ಮರಳಿ ಸಿಗುತ್ತದೆ, ಮಾತು ಮತ್ತು ಭಾಷೆಯ ಬೆಳವಣಿಗೆ ಸುಲಭವಾಗುತ್ತದೆ, ಸಾಮಾಜಿಕ ಮತ್ತು ಶೈಕ್ಷಣಿಕವಾಗಿ ಮಗು ಮುನ್ನಡೆಯಲು ಸಹಕಾರಿ, ಮಗುವಿನ ಭವಿಷ್ಯಕ್ಕೆ ಹೊಸ ದಾರಿ ತೆರೆಯುತ್ತದೆ. ಈ ಸುವರ್ಣ ಅವಕಾಶದ ಸದುಪಯೋಗ ಪಡೆದುಕೊಳ್ಳಿ. ಉಚಿತ ತಪಾಸಣೆಗಾಗಿ ಇಂದೇ ನೋಂದಾಯಿಸಿ ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆ ಮತ್ತು ವೈದ್ಯಕೀಯ ಸಂಶೋಧನಾ ಕೇಂದ್ರ ಬೆಳಗಾವಿ. ಇಎನ್ಟಿ ಓಪಿಡಿ ಸಂಖ್ಯೆ 16. ಆರೋಗ್ಯದ ಹಾದಿಗೆ ಆಸರೆಯೂ ನಾವು, ವೈದ್ಯಕೀಯ ಲೋಕದ ಹೆಮ್ಮೆಯೂ ನಾವು. ಹುಬ್ಬಳ್ಳಿಯ ಕೆಎಲ್ಇ ಫಿಸಿಯೋಥೆರಪಿ ಕಾಲೇಜ್ ನಿಮ್ಮ ಕನಸಿಗೆ ನೀಡುವೆವು ಹೊಸ ಸ್ಟೇಜ್. ಅತ್ಯಾಧುನಿಕ ಲ್ಯಾಬ್, ಸ್ಮಾರ್ಟ್ ಕ್ಲಾಸ್ ರೂಮ್ಗಳ ಸೌಲಭ್ಯ, ನುರಿತ ತಜ್ಞರಿಂದ ಕ್ಲಿನಿಕಲ್ ತರಬೇತಿ ಲಭ್ಯ. ನಿಮ್ಮ ವೃತ್ತಿ ಬದುಕಿಗೆ ನಾವೇ ಸಾರಥಿ. ಬಿಪಿಟಿ ಪ್ರವೇಶಗಳು ಆರಂಭವಾಗಿದೆ, ಬನ್ನಿ, ಉಜ್ವಲ ಭವಿಷ್ಯ ನಿಮ್ಮದಾಗಿದೆ. ಗೌರವದ ವೃತ್ತಿ ಸೇವೆಗೆ ಇದೇ ಸ್ಫೂರ್ತಿ. ಕೆಎಲ್ಇ ಸಂಸ್ಥೆಯ ಜೊತೆಗೆ ಬೆಳಗಲಿ ನಿಮ್ಮ ಕೀರ್ತಿ. ಕೆಎಲ್ಇ ಫಿಸಿಯೋಥೆರಪಿ ಕಾಲೇಜ್, ಹುಬ್ಬಳ್ಳಿ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 8660335218. ವೆಬ್ಸೈಟ್ kcpt.kaher.edu.in. ಕೆಎಲ್ಇ ಸಂಸ್ಥೆ, ನಿಮ್ಮ ಯಶಸ್ಸಿನ ಭರವಸೆ.

ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಬೆಳಗಾವಿ. ಚಿಕ್ಕ ಮಕ್ಕಳಿಂದ ಹಿರಿಯರವರೆಗೂ ಪ್ರತಿಯೊಬ್ಬರಿಗೆ ದಂತ ಚಿಕಿತ್ಸೆ ಲಭ್ಯ. ಹಲ್ಲುಗಳ ಸ್ವಚ್ಛತೆ, ಹಲ್ಲು ಕೀಳುವುದು, ಹುಳುಕ ಹಲ್ಲಿನ ಚಿಕಿತ್ಸೆ, ವಕ್ರದಂತ ಸರಿಪಡಿಸುವಿಕೆ, ಮುಖ ಬಾಯಿ ಹಲ್ಲು ಕುತ್ತಿಗೆಗಳ ಶಸ್ತ್ರಕ್ರಿಯೆ, ಸೀಳು ತುಟಿಗಳ ಚಿಕಿತ್ಸೆ, ಹಳದಿಯಾದ ಹಲ್ಲಿನ ಸ್ವಚ್ಛತೆ, ಕೃತಕ ಹಲ್ಲುಗಳ ಅಳವಡಿಕೆ ಮತ್ತು ಬಾಯಿ ವಸಡು ಕ್ಯಾನ್ಸರ್ ಪರಿಣಾಮಕಾರಿ ಚಿಕಿತ್ಸೆ ಕೂಡ ಲಭ್ಯ. ನಿಮ್ಮ ಬಾಯಿಯ ಸ್ವಚ್ಛತೆ ಆರೋಗ್ಯಕ್ಕೆ ರಹದಾರಿ. ನಮ್ಮ ವಿಳಾಸ ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ, ಕೆಎಲ್ಇ ಯೂನಿವರ್ಸಿಟಿ ಕ್ಯಾಂಪಸ್, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312470362, ಮೊಬೈಲ್ ಸಂಖ್ಯೆ 9448998331.

ಕೆ ಎಲ್ ಇ ಫಾರ್ಮಸಿ ಕಾಲೇಜು ಬೆಳಗಾವಿ 2026-27 ಪ್ರವೇಶಗಳು ಪ್ರಾರಂಭ. ವಿಮಾನ ನಿಲ್ದಾಣ ರಸ್ತೆ ಬಸವನ್ ಕುರ್ಚಿ ಬೆಳಗಾವಿಯಲ್ಲಿರುವ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೊಸ ಕ್ಯಾಂಪಸ್ ಗೆ ಕಾಲೇಜ್ ಸ್ಥಳಾಂತರಗೊಂಡಿದೆ. ವಿವಿಧ ಕೋರ್ಸ್ಗಳು ಬಿಫಾರ್ಮ್, ಫಾರ್ಮ್ ಡಿ, ಎಂ ಫಾರ್ಮ್ ಮತ್ತು PhD ಸೇರಿದಂತೆ ಫಾರ್ಮಸಿ ಕ್ಷೇತ್ರದಲ್ಲಿ ಉನ್ನತ ಶಿಕ್ಷಣ ಪಡೆಯಲು ಸುವರ್ಣ ಅವಕಾಶ. ಕಾಲೇಜಿನ ಪ್ರಮುಖ ವಿಶೇಷತೆಗಳು: 100+ ವರ್ಷಗಳ ಶೈಕ್ಷಣಿಕ ಇತಿಹಾಸ ಮತ್ತು ಅನುಭವ, ವಿಶ್ವದಾದ್ಯಂತ 3,000+ ಹಳೆಯ ವಿದ್ಯಾರ್ಥಿಗಳ ಬಲಿಷ್ಠ ನೆಟ್ವರ್ಕ್.

0: ಬೆಳಗಾವಿಯ ಏರ್ಪೋರ್ಟ್ ರಸ್ತೆಯಲ್ಲಿರುವ ಸುಸಜ್ಜಿತ ಹಾಗೂ ಅತ್ಯಾಧುನಿಕವಾದ ಹೊಸ ಆವರಣ ಔಟ್ಕಮ್ ಬೇಸ್ಡ್ ಎಜುಕೇಶನ್ ಫಲಿತಾಂಶ ಆಧಾರಿತ ಶಿಕ್ಷಣ ಪದ್ಧತಿ ಅಡ್ವಾನ್ಸ್ ಡಿಜಿಟಲ್ ಲರ್ನಿಂಗ್ ಎಕೋಸಿಸ್ಟಮ್ ಜಾಗತಿಕ ಮಟ್ಟದ ಗ್ರಂಥಾಲಯ ವಿಶ್ವ ದರ್ಜೆಯ ಪುಸ್ತಕ ಮತ್ತು ಮಾಹಿತಿ ಕೇಂದ್ರ ಪ್ರಾಯೋಗಿಕ ತರಬೇತಿ ಸೌಲಭ್ಯ ಆಧುನಿಕ ವಿದ್ಯಾರ್ಥಿ ನಿಲಯಗಳು ಮತ್ತು ಕ್ರೀಡಾ ಮೂಲ ಸೌಕರ್ಯಗಳು ನ್ಯಾಕ್ ಎ ಪ್ಲಸ್ ಗ್ರೇಡ್ ಮತ್ತು ಎನ್ಐಆರ್ಎಫ್ ಶ್ರೇಯಾಂಕ ಹೊಂದಿರುವ ಪ್ರತಿಷ್ಠಿತ ಸಂಸ್ಥೆಯಲ್ಲಿ ಗುಣಮಟ್ಟದ ಶಿಕ್ಷಣ ಮತ್ತು ಉದ್ಯೋಗಾವಕಾಶಕ್ಕೆ ಆದ್ಯತೆ ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ ದೂರವಾಣಿ ಸಂಖ್ಯೆ 08312471399 ಮೊಬೈಲ್ ಸಂಖ್ಯೆ 9740639702 ವೆಬ್ಸೈಟ್ www.klefarm.edu
1: ಕೆಎಲ್ಇ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ಬೆಳಗಾವಿ ಅಡ್ಮಿಷನ್ಸ್ ಓಪನ್ ಫಾರ್ 2026-27 ಡಾಕ್ಟರ್ ಎಂಎಸ್ ಶೇಷಗಿರಿ ಕ್ಯಾಂಪಸ್ ಬೆಳಗಾವಿ ಕೆಸಿಇಟಿ ಕೋಡ್ E036 ಮೋರ್ ದನ್ 500 ಪ್ಲೇಸ್ಮೆಂಟ್ ಆಫರ್ಸ್ ವರ್ ರಿಸೀವ್ಡ್ ಇನ್ 2025-26 ಸ್ಟೂಡೆಂಟ್ ಸೆಕ್ಯೂರ್ಡ್ ಅ ಹೈಯೆಸ್ಟ್ ಎನ್ಯುವಲ್ ಪ್ಯಾಕೇಜ್ ಆಫ್ ಅಪ್ ಟು 16 lakh ಪರ್ ಎನಮ್ ದ ಯೂನಿವರ್ಸಿಟಿ ಹ್ಯಾಸ್ 150+ ಎಕ್ಸ್ಪೀರಿಯನ್ಸ್ಡ್ ಫ್ಯಾಕಲ್ಟಿ ಮೆಂಬರ್ಸ್ ಅಂಡ್ 50+ ಡಾಕ್ಟರಲ್ ಡಿಗ್ರಿ ಹೋಲ್ಡರ್ಸ್ ವೆಲ್ ಇಕ್ವಿಪ್ಡ್ ಲರ್ನಿಂಗ್ ಫ್ಯಾಕ್ಟರಿ ಟಿಂಕರಿಂಗ್ ಲ್ಯಾಬ್ ಅಂಡ್ ವೈಫೈ ಎನೇಬಲ್ಡ್ ಹಾಸ್ಟೆಲ್ ಫೆಸಿಲಿಟೀಸ್ ಆರ್ ಅವೈಲೇಬಲ್ ಯುಜಿ ಕೋರ್ಸಸ್ ಬಯೋಮೆಡಿಕಲ್ ಇಂಜಿನಿಯರಿಂಗ್ ಕೆಮಿಕಲ್ ಇಂಜಿನಿಯರಿಂಗ್ ಸಿವಿಲ್ ಇಂಜಿನಿಯರಿಂಗ್ ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ AI ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್ ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ BCA PG ಕೋರ್ಸಸ್ MCA MBA ಅಂಡ್ MTech ಇನ್ ಸ್ಟ್ರಕ್ಚರಲ್ ಇಂಜಿನಿಯರಿಂಗ್ ಸಿವಿಲ್ 60+ ಕಂಪನೀಸ್ ಇನ್ಕ್ಲೂಡಿಂಗ್ ಇನ್ಫೋಸಿಸ್ ಜುನಿಪರ್ ನೆಟ್ವರ್ಕ್ಸ್ HPE ಫೆಡರಲ್ ಬ್ಯಾಂಕ್ ಅಂಡ್ ಬಾಷ್ ವಿಸಿಟ್ ದ ಕ್ಯಾಂಪಸ್ ಫಾರ್ ರಿಕ್ರೂಟ್ಮೆಂಟ್ ಫಾರ್ ಮೋರ್ ಇನ್ಫಾರ್ಮೇಶನ್ ಕಾಲ್ 0831-244-0322 ಆರ್ ವಿಸಿಟ್ www.kletech.ac.in

0: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಶಾಂತಲಾ ಜಯಪ್ರಕಾಶ್. ಮುಖ್ಯಾಂಶಗಳು. ಪಂಚರಾಷ್ಟ್ರಗಳ ಪ್ರವಾಸದ ಮೂರನೇ ಚರಣದಲ್ಲಿ ಸ್ವೀಡನ್ ತಲುಪಿದ ಪ್ರಧಾನಿ ನರೇಂದ್ರ ಮೋದಿ. ಬೆಂಗಳೂರು ಮುಂಬೈ ನಡುವೆ ಶೀಘ್ರ ವಂದೇ ಭಾರತ್ ಸ್ಲೀಪರ್ ರೈಲು ಸೇವೆ ಆರಂಭ, ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್. ಒಂದೇ ದಿನದಲ್ಲಿ ದಾಖಲೆಯ 256.4 GW ವಿದ್ಯುತ್ ಬೇಡಿಕೆ ಪೂರೈಕೆ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ರಷ್ಯಾ ಮೇಲೆ ಉಕ್ರೇನ್ ಡ್ರೋನ್ ದಾಳಿ, ಭಾರತೀಯ ಕಾರ್ಮಿಕ ಸೇರಿ 4 ಸಾವು. ಹಾಗೂ ಐಪಿಎಲ್ ಟಿ20 ಕ್ರಿಕೆಟ್, ಪಂಜಾಬ್ ಕಿಂಗ್ಸ್ ವಿರುದ್ಧ ಗೆದ್ದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಪ್ಲೇಆಫ್ಗೆ ಲಗ್ಗೆ. ವಾರ್ತೆಗಳ ವಿವರ. ಪಂಚರಾಷ್ಟ್ರಗಳ ಪ್ರವಾಸದ ಮೂರನೇ ಚರಣದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು ಸಂಜೆ ಸ್ವೀಡನ್ನ ಗೋಥೆನ್ಬರ್ಗ್ಗೆ ತಲುಪಿದ್ದಾರೆ. ಸ್ವೀಡನ್ ವಾಯು ಪ್ರದೇಶ ಪ್ರವೇಶಿಸುತ್ತಿದ್ದಂತೆ ಪ್ರಧಾನಿಯವರ ವಿಮಾನಕ್ಕೆ ಸ್ವೀಡನ್ನ ಗ್ರಿಪೆನ್ ಯುದ್ಧ ವಿಮಾನಗಳು ಅವರಿಗೆ ಬೆಂಗಾವಲು ನೀಡಿದವು. ಗೋಥೆನ್ಬರ್ಗ್ ವಿಮಾನ ನಿಲ್ದಾಣಕ್ಕೆ ಆಗಮಿಸಿದ ಅವರನ್ನು ಸ್ವೀಡನ್ ಪ್ರಧಾನಿ ಉಲ್ಫಾ ಕ್ರಿಸ್ಟರ್ಸನ್ ಆತ್ಮೀಯವಾಗಿ ಬರಮಾಡಿಕೊಂಡರು. ಸ್ವೀಡನ್ಗೆ 2 ದಿನಗಳ ಭೇಟಿಯ ಸಂದರ್ಭದಲ್ಲಿ ಪ್ರಧಾನಿ ಮೋದಿ ಅವರು ಸ್ವೀಡನ್ ಪ್ರಧಾನಿ ಉಲ್ಫಾ ಕ್ರಿಸ್ಟರ್ಸನ್ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ವ್ಯಾಪಾರ, ಹಸಿರು ಇಂಧನ, ಕೃತಕ ಬುದ್ಧಿಮತ್ತೆ, ಉದಯೋನ್ಮುಖ ತಂತ್ರಜ್ಞಾನ, ಸ್ಟಾರ್ಟ್ಅಪ್ಗಳು, ರಕ್ಷಣೆ, ಬಾಹ್ಯಾಕಾಶ, ಹವಾಮಾನ ಸೇರಿದಂತೆ ವಿವಿಧ ವಿಷಯಗಳ ಕುರಿತು ಉಭಯ ದೇಶಗಳ ನಡುವಿನ ಸಂಬಂಧವನ್ನು ಮತ್ತಷ್ಟು ಬಲಿಷ್ಠಗೊಳಿಸುವ ಕುರಿತು ಚರ್ಚೆ ನಡೆಸಲಿದ್ದಾರೆ. ಬಳಿಕ ಪ್ರಧಾನಿ ನರೇಂದ್ರ ಮೋದಿ ಅವರು ಯುರೋಪಿಯನ್ ಆಯೋಗದ ಅಧ್ಯಕ್ಷೆ ಉರ್ಸುಲಾ ವ್ಯಾನ್ ಡೆರ್ ಲೇಯನ್ ಅವರೊಂದಿಗೆ ಯುರೋಪಿಯನ್ ರೌಂಡ್ ಟೇಬಲ್ ಫಾರ್ ಇಂಡಸ್ಟ್ರೀಸ್ ಸದಸ್ಯರನ್ನುದ್ದೇಶಿಸಿ ಮಾತನಾಡಲಿದ್ದಾರೆ. ತಮ್ಮ ಭೇಟಿಯ 4 ಚರಣದಲ್ಲಿ ಪ್ರಧಾನಿ ಮೋದಿ ಅವರು ಸೋಮವಾರ ನಾರ್ವೆಗೆ ತಲುಪಲಿದ್ದು 3 ಭಾರತ ನಾರ್ಡಿಕ್ ಶೃಂಗಸಭೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಅವರು ನಾರ್ವೆ ರಾಜ ಹೆರಾಲ್ಡ್ ಮತ್ತು ರಾಣಿ ಸೋಂಜಾ ಅವರನ್ನು ಭೇಟಿ ಮಾಡಲಿದ್ದಾರೆ. ನಾರ್ವೆ ಪ್ರಧಾನಿ ಜೊನಾಸ್ ಗೆಹರ್ ಸ್ಟೋರ್ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ಬೆಂಗಳೂರು ಮತ್ತು ಮುಂಬೈ ನಡುವಿನ ನೂತನ ಎಕ್ಸ್ಪ್ರೆಸ್ ರೈಲು ಸೇವೆಗೆ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಇಂದು ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ದಕ್ಷಿಣ ಮತ್ತು ಉತ್ತರ ಕರ್ನಾಟಕದ ಜನರ ಬಹುಕಾಲದ ಬೇಡಿಕೆಗಳು ಈಗ ಈಡೇರುತ್ತಿದೆ. ಬೆಂಗಳೂರು ಮತ್ತು ಮುಂಬೈ ನಡುವಿನ ವಂದೇ ಭಾರತ್ ಸ್ಲೀಪರ್ ರೈಲು ಸೇವೆ ಶೀಘ್ರದಲ್ಲೇ ಪ್ರಾರಂಭವಾಗಲಿದೆ ಎಂದು ತಿಳಿಸಿದರು. ಕರ್ನಾಟಕ ಪ್ರಸ್ತುತ 12 ಜೋಡಿ ವಂದೇ ಭಾರತ್ ರೈಲುಗಳನ್ನು ನಿರ್ವಹಿಸುತ್ತಿದೆ. ಬೆಂಗಳೂರನ್ನು ಹೈದರಾಬಾದ್ ಮತ್ತು ಚೆನ್ನೈಗೆ ಸಂಪರ್ಕಿಸುವ ಬುಲೆಟ್ ರೈಲ್ ಕಾರಿಡಾರ್ಗಳಿಗೆ ಸಹ ಅನುಮೋದನೆ ನೀಡಲಾಗಿದೆ. ಮುಂಬೈ, ಬೆಂಗಳೂರು ಮತ್ತು ಇತರ ಪ್ರಮುಖ ನಗರಗಳನ್ನು ಸಂಪರ್ಕಿಸುವ ರೈಲು ಜಾಲವನ್ನು ದೀರ್ಘಾವಧಿಯಲ್ಲಿ 7,000 km ವಿಸ್ತರಿಸಲು ಯೋಚಿಸಲಾಗಿದೆ. ಬೆಂಗಳೂರು ಉಪನಗರ ರೈಲ್ವೆ ಯೋಜನೆಯಡಿ 4 ಕಾರಿಡಾರ್ಗಳಲ್ಲಿ ಕೆಲಸ ಪ್ರಗತಿಯಲ್ಲಿದೆ ಎಂದು ಅವರು ಮಾಹಿತಿ ನೀಡಿದರು. ಸಭೆಯನ್ನುದ್ದೇಶಿಸಿ ಮಾತನಾಡಿದ ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ, ಬೆಂಗಳೂರಿನ ಥಣಿಸಂದ್ರದಲ್ಲಿ 270 ಕೋಟಿ ರೂಪಾಯಿ ವೆಚ್ಚದಲ್ಲಿ ವಂದೇ ಭಾರತ್ ಸ್ಲೀಪರ್ ನಿರ್ವಹಣಾ ಘಟಕವನ್ನು ಸ್ಥಾಪಿಸಲಾಗುವುದು ಮತ್ತು ಬೆಂಗಳೂರಿನ ಸರ್ ಎಂ ವಿಶ್ವೇಶ್ವರಯ್ಯ ಟರ್ಮಿನಲ್ನಲ್ಲಿ 52 ಕೋಟಿ ರೂಪಾಯಿಗಳಿಗೂ ಹೆಚ್ಚು ವೆಚ್ಚದಲ್ಲಿ ಚೇರ್ ಕಾರ್ ನಿರ್ವಹಣಾ ಸೌಲಭ್ಯ ಸ್ಥಾಪಿಸಲಾಗುವುದು ಎಂದು ತಿಳಿಸಿದರು. ಅಮೃತ್ ಭಾರತ್ ನಿಲ್ದಾಣ ಯೋಜನೆಯಡಿಯಲ್ಲಿ ಕರ್ನಾಟಕದಲ್ಲಿ 61 ರೈಲು ನಿಲ್ದಾಣಗಳನ್ನು 2,000 ಕೋಟಿ ರೂಪಾಯಿಗಳಿಗೂ ಹೆಚ್ಚು ವೆಚ್ಚದಲ್ಲಿ ಪುನರಾಭಿವೃದ್ಧಿ ಮಾಡಲಾಗುತ್ತಿದ್ದು 9 ನಿಲ್ದಾಣಗಳಲ್ಲಿ ಈಗಾಗಲೇ ಕೆಲಸ ಪೂರ್ಣಗೊಂಡಿದೆ. 2014 ಕರ್ನಾಟಕದಲ್ಲಿ 1,700 ಕಿಲೋಮೀಟರ್ಗಳಿಗೂ ಹೆಚ್ಚು ಹೊಸ ರೈಲು ಮಾರ್ಗಗಳನ್ನು ನಿರ್ಮಿಸಲಾಗಿದೆ ಎಂದು ರೈಲ್ವೆ ಸಚಿವಾಲಯ ತಿಳಿಸಿದೆ. ನೇಪಾಳದ ಪರ್ವತಾರೋಹಿ ಕಾಮಿ ರೀಟಾ ಶೆರ್ಪಾ ಇಂದು ದಾಖಲೆಯ 32 ಬಾರಿಗೆ ಮೌಂಟ್ ಎವರೆಸ್ಟ್ ಏರುವ ಮೂಲಕ ಇತಿಹಾಸ ಸೃಷ್ಟಿಸಿದ್ದಾರೆ. 56 ವರ್ಷದ ಕಾಮಿ ರೀಟಾ ವಿಶ್ವದ ಅತಿ ಎತ್ತರದ ಶಿಖರವನ್ನು ಅತಿ ಹೆಚ್ಚು ಬಾರಿ ಏರಿದ ತಮ್ಮದೇ ದಾಖಲೆಯನ್ನು ಮುರಿದಿದ್ದಾರೆ. ನೇಪಾಳದ ಕೋಶಿ ಪ್ರಾಂತ್ಯದ ಸೊಲುಖುಂಬು ಜಿಲ್ಲೆಯಲ್ಲಿ ಜನಿಸಿದ ಕಾಮಿ ರೀಟಾ 1992 ತಮ್ಮ ಪರ್ವತಾರೋಹಣ ವೃತ್ತಿ ಜೀವನವನ್ನು ಪ್ರಾರಂಭಿಸಿದರು. 1994 ಮೊದಲ ಬಾರಿಗೆ ಮೌಂಟ್ ಎವರೆಸ್ಟ್ ಏರಿದರು. ಕಳೆದ ವರ್ಷ ಮೇ 27 ಮೌಂಟ್ ಎವರೆಸ್ಟ್ನ ತುತ್ತ ತುದಿ ತಲುಪುವ ಮೂಲಕ 31 ಬಾರಿಗೆ ಪರ್ವತಾರೋಹಣ ಪೂರ್ಣಗೊಳಿಸಿದರು. ಇದೇ ವೇಳೆ ಪರ್ವತ ರಾಣಿ ಎಂದು ಜನಪ್ರಿಯವಾಗಿರುವ ಲಕ್ಷಪಾ ಶೇರ್ಪಾ 11 ಬಾರಿ ಮೌಂಟ್ ಎವರೆಸ್ಟ್ ಏರುವ ಮೂಲಕ ತಮ್ಮದೇ ದಾಖಲೆಯನ್ನು ಸರಿಗಟ್ಟಿದ್ದಾರೆ. ಇವರು ಮೌಂಟ್ ಎವರೆಸ್ಟ್ ಏರಿದ ಮೊದಲ ನೇಪಾಳಿ ಮಹಿಳೆಯಾಗಿದ್ದಾರೆ. ಭಾರತ ಈಗ ಒಂದೇ ದಿನದಲ್ಲಿ 256.4 GW ದಾಖಲೆಯ ಗರಿಷ್ಠ ವಿದ್ಯುತ್ ಬೇಡಿಕೆಯನ್ನು ಯಶಸ್ವಿಯಾಗಿ ನಿರ್ವಹಿಸಿದೆ ಎಂದು ಕೇಂದ್ರ ನವ ಮತ್ತು ನವೀಕರಿಸಬಹುದಾದ ಇಂಧನ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಪತ್ರಿಕೆಯೊಂದಕ್ಕೆ ನೀಡಿದ ಸಂದರ್ಶನದಲ್ಲಿ ಅವರು ನವೀಕರಿಸಬಹುದಾದ ಇಂಧನ ಮೂಲಗಳ ಮೂಲಕ ಶೇಕಡ 33% ವಿದ್ಯುತ್ ಬೇಡಿಕೆಯನ್ನು ಪೂರೈಸಲಾಗಿದೆ ಎಂದು ಮಾಹಿತಿ ನೀಡಿದರು. ಭಾರತದ ವಿದ್ಯುತ್ ಮೂಲಸೌಕರ್ಯ ಬಲವಾದ, ಹೆಚ್ಚು ಸ್ಥಿತಿಸ್ಥಾಪಕ ಮತ್ತು ಭವಿಷ್ಯಕ್ಕೆ ಸಿದ್ಧವಾದ ಈ ರೂಪಾಂತರವು ಇಂಧನ ಸಾಮರ್ಥ್ಯದ ತ್ವರಿತ ವಿಸ್ತರಣೆ, ಗ್ರಿಡ್ ಬಲವರ್ಧನೆ ಮತ್ತು ದೇಶದ ಬೆಳವಣಿಗೆಯ ಪ್ರಯಾಣಕ್ಕೆ ವಿದ್ಯುತ್ ಒದಗಿಸುವಲ್ಲಿ ಶುದ್ಧ ಇಂಧನದ ಹೆಚ್ಚುತ್ತಿರುವ ಕೊಡುಗೆಯನ್ನು ಪ್ರತಿಬಿಂಬಿಸುತ್ತದೆ ಎಂದು ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ತಿರುವನಂತಪುರ ನವದೆಹಲಿ ರಾಜಧಾನಿ ಎಕ್ಸ್ಪ್ರೆಸ್ ರೈಲಿನ 2 ಬೋಗಿಗಳಲ್ಲಿ ಸಂಭವಿಸಿದ ಬೆಂಕಿ ಅವಘಡದ ಕುರಿತು ರೈಲ್ವೆ ಸಚಿವಾಲಯ ಉನ್ನತ ಮಟ್ಟದ ತನಿಖೆಗೆ ಆದೇಶಿಸಿದೆ. ಕೋಟಾ ವಿಭಾಗದ ನಾಗ್ಡಾ ಸಮೀಪ ತಿರುವನಂತಪುರ ನವದೆಹಲಿ ರಾಜಧಾನಿ ಎಕ್ಸ್ಪ್ರೆಸ್ ರೈಲಿನ ಹಿಂಬದಿಯ 2 ಬೋಗಿಗಳಲ್ಲಿ ಬೆಂಕಿ ಕಾಣಿಸಿಕೊಂಡಿತು. ಈ ಬೋಗಿಗಳಲ್ಲಿ 1 ಗಾರ್ಡ್ ಕೋಚ್ ಮತ್ತು 1 AC 3-ಟೈರ್ ಬೋಗಿ ಸೇರಿವೆ. ಬೋಗಿಯ ಸುರಕ್ಷತಾ ವ್ಯವಸ್ಥೆಯು ತಕ್ಷಣವೇ ಕಾರ್ಯನಿರ್ವಹಿಸಿತು ಮತ್ತು ಸ್ವಯಂಚಾಲಿತವಾಗಿ ರೈಲು ಸಂಚಾರ ಸ್ಥಗಿತಗೊಳಿಸಿತು. ರೈಲು ಸಿಬ್ಬಂದಿ ಕೂಡಲೇ ಈ ಬೋಗಿಗಳನ್ನು ಬೇರ್ಪಡಿಸಿದರು. ಘಟನೆಯಲ್ಲಿ ಯಾವುದೇ ಪ್ರಯಾಣಿಕರಿಗೆ ಗಾಯಗಳಾಗಿಲ್ಲ. ಭಾರತೀಯ ರೈಲ್ವೆಯಾದ್ಯಂತ ಬೋಗಿಗಳ ಸುರಕ್ಷತಾ ಪರಿಶೀಲನಾ ಕಾರ್ಯವನ್ನು ಪ್ರಾರಂಭಿಸಲಾಗಿದೆ ಎಂದು ರೈಲ್ವೆ ಸಚಿವಾಲಯ ತಿಳಿಸಿದೆ. ರಷ್ಯಾ ರಾಜಧಾನಿ ಮಾಸ್ಕೋ ಸಮೀಪ ಉಕ್ರೇನ್ ನಡೆಸಿದ ಡ್ರೋನ್ ದಾಳಿಯಲ್ಲಿ ಭಾರತೀಯ ಕಾರ್ಮಿಕ ಸೇರಿದಂತೆ ಕನಿಷ್ಠ 4 ಸಾವನ್ನಪ್ಪಿದ್ದಾರೆ. ದಾಳಿಯಲ್ಲಿ ಕನಿಷ್ಠ 12 ಗಾಯಗೊಂಡಿದ್ದು ಅವರನ್ನು ಸಮೀಪದ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಎಂದು ರಷ್ಯಾ ಅಧಿಕಾರಿಗಳು ತಿಳಿಸಿದ್ದಾರೆ. ಮಾಸ್ಕೋ ಬಳಿಯ ಕಿಮ್ಖಿಯಲ್ಲಿ ಮನೆಯೊಂದಕ್ಕೆ ಡ್ರೋನ್ ಅಪ್ಪಳಿಸಿದ್ದು ಮಹಿಳೆಯೊಬ್ಬರು ಮೃತಪಟ್ಟಿದ್ದಾರೆ. ಅಲ್ಲದೆ ಪೋಗೋರೆಲ್ಕಿ ಗ್ರಾಮದಲ್ಲಿ ನಿರ್ಮಾಣ ಹಂತದಲ್ಲಿ ಕಟ್ಟಡಕ್ಕೆ ಡ್ರೋನ್ ಅವಶೇಷಗಳು ಅಪ್ಪಳಿಸಿ ಭಾರತೀಯ ಕಾರ್ಮಿಕ ಸೇರಿ 3 ಪುರುಷರು ಅಸುನೀಗಿದ್ದಾರೆ. ಡ್ರೋನ್ ದಾಳಿಯಿಂದ ಹಲವಾರು ಕಟ್ಟಡಗಳು ಮತ್ತು ಮೂಲಸೌಕರ್ಯಗಳಿಗೆ ಹಾನಿಯಾಗಿವೆ. ಮಾಸ್ಕೋ ಕಡೆಗೆ ಧಾವಿಸುತ್ತಿದ್ದ 81 ಡ್ರೋನ್ಗಳನ್ನು ರಷ್ಯಾದ ವಾಯುಪಡೆ ಹೊಡೆದುಳಿಸಿ ಎಂದು ರಷ್ಯಾ ಅಧಿಕಾರಿಗಳಿಗೆ ಮಾಹಿತಿ ನೀಡಿದ್ದಾರೆ. ಯುನೈಟೆಡ್ ಅರಬ್ ಎಮಿರೇಟ್ಸ್ ಯುಎಇ ರಾಜಧಾನಿ ಅಬುಧಾಬಿಯ ಬಾರಾಕಾ ಪರಮಾಣು ವಿದ್ಯುತ್ ಸ್ಥಾವರದ ಹೊರಗೆ ಡ್ರೋನ್ ದಾಳಿಯಿಂದ ಬೆಂಕಿ ಕಾಣಿಸಿಕೊಂಡಿದೆ. ಸ್ಥಾವರದ ಹೊರಗೆ ಇರುವ ವಿದ್ಯುತ್ ಜನರೇಟರ್ನಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ. ಘಟನೆಯಲ್ಲಿ ಯಾವುದೇ ಸಾವು ನೋವು ಸಂಭವಿಸಿಲ್ಲ. ವಿಕಿರಣ ಸುರಕ್ಷಾ ಮಟ್ಟಗಳ ಮೇಲೆ ಯಾವುದೇ ಪರಿಣಾಮ ಬೀರಿಲ್ಲ ಎಂದು ಸ್ಥಳೀಯ ಅಧಿಕಾರಿಗಳು ತಿಳಿಸಿದ್ದಾರೆ. ಎಲ್ಲಾ ರಿಯಾಕ್ಟರ್ಗಳ ಘಟಕಗಳು ಸಾಮಾನ್ಯವಾಗಿ ಕಾರ್ಯನಿರ್ವಹಿಸುತ್ತಿದೆ. ಸ್ಥಾವರದ ಸುರಕ್ಷತಾ ವ್ಯವಸ್ಥೆಗಳ ಮೇಲೆ ಪರಿಣಾಮ ಬೀರಿಲ್ಲ. ಪ್ರಸ್ತುತ ಯಾವುದೇ ಗುಂಪು ದಾಳಿಯ ಹೊಣೆ ಹೊತ್ತುಕೊಂಡಿಲ್ಲ ಎಂದು ಯುಎಇ ತಿಳಿಸಿದೆ. ಹಿಮಾಚಲ ಪ್ರದೇಶದ ಧರ್ಮಶಾಲಾದಲ್ಲಿ ಇಂದು ನಡೆದ ದಿನದ ಮೊದಲ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಪಂಜಾಬ್ ಕಿಂಗ್ಸ್ ವಿರುದ್ಧ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು 23 ಭರ್ಜರಿ ಗೆಲುವು ದಾಖಲಿಸಿದೆ. ಈ ಮೂಲಕ ಆರ್ಸಿಬಿ ಪ್ಲೇಆಫ್ಗೆ ಲಗ್ಗೆ ಇಟ್ಟಿದೆ. ಮೊದಲ ಬ್ಯಾಟಿಂಗ್ ಮಾಡಿದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ನಿಗದಿತ 20 ಓವರ್ಗಳಲ್ಲಿ 4 ವಿಕೆಟ್ನಷ್ಟಕ್ಕೆ 222 ಗಳಿಸಿತು. ಆರ್ಸಿಬಿ ಪರ ವೆಂಕಟೇಶ ಅಯ್ಯರ್ 73 ಹಾಗೂ ವಿರಾಟ್ ಕೊಹ್ಲಿ 58 ಗಳಿಸಿದರು. ಗೆಲುವಿನ ಗುರಿ ಬೆನ್ನತ್ತಿದ ಪಂಜಾಬ್ ಕಿಂಗ್ಸ್ 20 ಓವರ್ಗಳಲ್ಲಿ 8 ವಿಕೆಟ್ನಷ್ಟಕ್ಕೆ 199 ಗಳಿಸಲಷ್ಟೇ ಶಕ್ತವಾಯಿತು. ಆರ್ಸಿಬಿ ಪರ ರಸಿಕ್ 3 ವಿಕೆಟ್ ಕಬಳಿಸಿದರೆ ಭುವನೇಶ್ವರ್ ಕುಮಾರ್ 2 ವಿಕೆಟ್ ಪಡೆದರು. ದೆಹಲಿಯ ಅರುಣ್ ಜೇಟ್ಲಿ ಕ್ರೀಡಾಂಗಣದಲ್ಲಿ ಇಂದು ನಡೆಯುತ್ತಿರುವ ದಿನದ 2ನೇ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ಮತ್ತು ರಾಜಸ್ಥಾನ್ ರಾಯಲ್ಸ್ ತಂಡಗಳು ಮುಖಾಮುಖಿಯಾಗಿವೆ. ಟಾಸ್ ಗೆದ್ದ ಡೆಲ್ಲಿ ಕ್ಯಾಪಿಟಲ್ಸ್ ಫೀಲ್ಡಿಂಗ್ ಆಯ್ಕೆ ಮಾಡಿಕೊಂಡಿದೆ. ಬ್ಯಾಂಕಾಕ್ನಲ್ಲಿ ನಡೆದ ಥೈಲೆಂಡ್ ಓಪನ್ ಬ್ಯಾಡ್ಮಿಂಟನ್ ಪಂದ್ಯಾವಳಿಯ ಪುರುಷರ ಡಬಲ್ಸ್ ವಿಭಾಗ ಫೈನಲ್ಸ್ನಲ್ಲಿ ಇಂಡೋನೇಷ್ಯಾದ ಲಿಯಾರೋಲಿ ಕಾರ್ನೆಡೋ ಮತ್ತು ಡೇನಿಯಲ್ ಮಾರ್ಟಿನ್ ವಿರುದ್ದ ಭಾರತದ ಸಾತ್ವಿಕ್ ಸಾಯಿರಾಜ್ ರಾಂಕಿರೆಡ್ಡಿ ಮತ್ತು ಚಿರಾಗ್ ಶೆಟ್ಟಿ ಜೋಡಿ ಪರಾಭವಗೊಂಡಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪಂಚರಾಷ್ಟ್ರಗಳ ಪ್ರವಾಸದ 3ನೇ ಚರಣದಲ್ಲಿ ಸ್ವೀಡನ್ ತಲುಪಿದ ಪ್ರಧಾನಿ ನರೇಂದ್ರ ಮೋದಿ. ಬೆಂಗಳೂರು ಮುಂಬೈ ನಡುವೆ ಶೀಘ್ರ ವಂದೇ ಭಾರತ್ ಸ್ಲೀಪರ್ ರೈಲು ಸೇವೆ ಆರಂಭ, ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್. ಒಂದೇ ದಿನದಲ್ಲಿ ದಾಖಲೆಯ 256.4 GW ವಿದ್ಯುತ್ ಬೇಡಿಕೆ ಪೂರೈಕೆ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ರಷ್ಯಾ ಮೇಲೆ ಉಕ್ರೇನ್ ಡ್ರೋನ್ ದಾಳಿ, ಭಾರತೀಯ ಕಾರ್ಮಿಕ ಸೇರಿ 4 ಸಾವು. ಐಪಿಎಲ್ ಟಿ20 ಕ್ರಿಕೆಟ್, ಪಂಜಾಬ್ ಕಿಂಗ್ಸ್ ವಿರುದ್ದ ಗೆದ್ದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಪ್ಲೇಆಫ್ಗೆ ಲಗ್ಗೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.
4: ಇದುವರೆಗೂ ಕೇಳಿದ್ರಿ ವಾರ್ತೆಗಳನ್ನ ಆಕಾಶವಾಣಿಯ ಪ್ರಸ್ತುತಿಯಲ್ಲಿ.
5: Bika Infra Build and Core Developers, the new landmark of Belagavi. Are you ready to witness a new landmark in luxury? Introducing the city's largest and most ambitious gated community, Ambika One Life One Care. This isn't just another residential project, it represents a monumental shift in how our city lives. We are offering a sprawling paradise meticulously designed for those who refuse to settle for anything but the absolute best in modern living. This grand vision is brought to life through a prestigious joint venture between Core Developers and Ambika Group. By combining decades of industry expertise and a shared passion for excellence, this partnership ensures that every square foot of your home is built with uncompromising quality. Our commitment to total transparency and the highest standards of modern engineering provides you with a home that is as sturdy as it is beautiful. Located at the elite 9th cross, Bhagyanagar, this massive development features 200 luxury flats, creating a vibrant city within a city. Residents will enjoy ultimate peace of mind within a secure, gated environment surrounded by world-class amenities and a community of like-minded families. At this scale, the luxury is larger, the gardens are greener, and the lifestyle is truly unmatched in the region. The future of Belagavi is here, and your place in it is waiting. Don't miss the opportunity to own a home in the city's most talked about address, where care meets comfort. Call us today at 776-04-77279 or visit our site office at Ambika Platinum to book your dream flat. Ambika One Life One Care. It is the biggest lifestyle statement in town. Kaylee College of Engineering and Technology, Chikkodi. Admissions open for 2026-27. B courses available: Civil Engineering, Mechanical Engineering, Electronics and Communication Engineering, Computer Science Engineering and Artificial Intelligence and Data Science. PG courses available: Masters of Business Administration and Master of Computer Applications. The college is NBA accredited and has been recognized by Vishweshwaraya Technological University as a model engineering college. Career opportunities: 100% placement assistance with recruitment support from more than 50 companies, including Infosys, Tata Group and Wipro. Special coaching is provided for UPSC, KPSC and GATE, along with academic workshops. The campus offers 500 Mbps Wi-Fi, a well-equipped library and digital classrooms. Separate well-furnished hostel facilities are available for boys and girls. College bus facilities are available on more than 10 major surrounding routes. Admissions are conducted as per Government of Karnataka norms, CET code E167. For more information, call 948304777.

0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನಾ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶ್ಯ ಹೋಟೆಲ್ಸ್ನ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿ ಸಂಪರ್ಕ ಕರಾ
0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನಾ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550888777.

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶ್ಯ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.

0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶ್ಯ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶ್ಯ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್.
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶ್ಯ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್.
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.